ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

0: ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮಳೆಗಾಲದಲ್ಲಿ ಚರ್ಮದ ಆರೋಗ್ಯವನ್ನ ಕಾಪಾಡುವ ಬಗ್ಗೆ ಮತ್ತೆ ಚರ್ಮ ಸಂಬಂಧಿ ಒಂದಿಷ್ಟು ಮಾಹಿತಿ ಒದಗಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮ ರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.

0: ಸೊ ನಾನಿವತ್ತು ಮಳೆಗಾಲದಲ್ಲಿ ಚರ್ಮದ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಹಲವು ಚರ್ಮ ರೋಗಗಳು ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ನಾವು ಅದನ್ನು ನೋಡಿರ್ತೇವೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಪುರಿಕಜ್ಜಿ ಅಂತ ಹೇಳ್ತೇವೆ. ಯಾಕೆ ಮಳೆಗಾಲದಲ್ಲಿ ಈ ಚರ್ಮ ರೋಗಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಜಾಸ್ತಿ ಆಗುವಾಗ ಬೆವರು ಆದಷ್ಟು ಇವಾಪರೇಟ್ ಆಗುದಿಲ್ಲ, ಅಲ್ಲಲ್ಲಿ ಉಳಿಯುತ್ತದೆ. ಸೊ ಸ್ಪೆಷಲಿ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಕೈ ಸಂಧಿ, ಕಾಲ್ ಸಂಧಿ, ತೊಡೆ ಸಂಧಿಗಳಲ್ಲಿ ಬೆವರು ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಬೆವರು ಉಳಿದಾಗ ಏನಾಗ್ತದೆ, ಫಂಗಸ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಮಳೆಗಾಲದಲ್ಲಿ? ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡ್ರೈ ಆಗಿಡ್ಬೇಕು ಸ್ಕಿನ್ ಅನ್ನು. ಸೊ ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣ ಟವಲ್ ಇಟ್ಕೊಂಡು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಡ್ರೈ ಮಾಡಿ ನಾರ್ಮಲ್ ಆಗಿ ಹೇಗೆ ಕೇರ್ ಮಾಡ್ತೇವೆ ಹಾಗೆ ಮಾಡಿದ್ರೆ ಆಯ್ತು. ಸೊ ಬಟ್ಟೆ ಎಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಸೊ ನಮ್ಮ ಜನ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗೋದಿಲ್ಲ ಅಂತೇಳಿ ಒದ್ದೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಫಂಗಸ್ ಜಾಸ್ತಿ ಆಗ್ತದೆ. ಮತ್ತೆ ಚಪ್ಪಲ್ಸ್ ಎಲ್ಲ, ಈಗ ರಬ್ಬರ್ ಪ್ಲಾಸ್ಟಿಕ್ ಚಪ್ಪಲ್ಸ್ ಇರೋ ಕಾರಣ ನೀರೆಲ್ಲ ಅಲ್ಲಲ್ಲಿ ಉಳಿತದೆ. ಸೊ ಬೆರಳು ಸಂದಿಯಲ್ಲೆಲ್ಲ ಫಂಗಸ್ ಗ್ರೋ ಆಗ್ತದೆ. ಸೊ ಏನ್ ಮಾಡ್ಬೇಕು, ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಮತ್ತೆ ಹೊರಗಡೆ ಹೋಗಿ ಬಂದ್ರೆ ಟವಲ್ ತಗೊಂಡು ಬೆರಳು ಸಂದಿ ಮತ್ತೆ ಕೈ ಸಂದಿ ಎಲ್ಲ ಸರಿಯಾಗಿ ಡ್ರೈ ಮಾಡ್ಬೇಕು. ಬಟ್ಟೆ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೂ ಸಹ ಬೆಟರ್ ಐರನ್ ಮಾಡಿ ಹಾಕೋದು, ಸ್ಪೆಷಲಿ ಒಳ ಉಡುಪುಗಳನ್ನೆಲ್ಲ. ಸೊ ಮೆನ್ ಅಂದ್ರೆ ಗಂಡಸರಲ್ಲಿ ಜಾಸ್ತಿ ಆಗಿ ನೋಡ್ತೇವೆ ನಾವು. ಸೊ ಬೆಟರ್ ಏನ್ ಮಾಡಿ ಐರನ್ ಮಾಡಿ ಹಾಕಿ ನಾವು ವಯಸ್ಸನ್ನೆಲ್ಲ. ಮತ್ತೆ ಟವೆಲ್ ಎಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಸೊ ಈಗ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ, ಶೇರ್ ಮಾಡೋದ್ರಿಂದ, ಸ್ಪೆಷಲಿ ಟವಲ್ಸ್ ಕ್ಲೋತ್ಸ್ ಎಲ್ಲ ಶೇರ್ ಮಾಡ್ತಾರೆ ಕೆಲವೊಂದು, ಸ್ಪೆಷಲಿ ಹಾಸ್ಟೆಲ್ ಅಲ್ಲಿ ಇಲ್ಲ ಮನೆಯಲ್ಲಿ ಇರುವಾಗ. ಸೊ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು, ಟವಲ್ ಸೋಪು ಅದನ್ನೆಲ್ಲ. ಓಕೆನಾ? ಫಂಗಸ್ ಅಲ್ಲದೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಸ್ಪೆಷಲಿ ಕಾಲಲ್ಲೆಲ್ಲ ಕ್ಯೂ ತುಂಬಿದ ಗುಳ್ಳೆಗಳು ಬರುವಂತದ್ದೆಲ್ಲ ನೋಡ್ತೇವೆ. ಸೊ ಬೆಟರ್ ಅದು ಸಹ ಹೇಗೆ ಬರ್ತದೆ, ನಾವು ಕರೆಕ್ಟ್ ಆಗಿ ಹೈಜೀನ್ ಮೈಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್, ನಾವು ಹೇಗೆ ಫಂಗಸ್ಗೆ ಕೇರ್ ಮಾಡ್ತೇವೆ ಹಾಗೆ ಸಹ ಇದಕ್ಕೆ ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಕ್ಲೀನ್ ಆಗಿರೋದು ಇದೆಲ್ಲ ಮೈಂಟೈನ್ ಮಾಡಬೇಕು. ಸೊ ಮಕ್ಕಳಲ್ಲಿ ನಾವು ಏನು ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್ ಅಂತ, ಈಗ ಸೊಳ್ಳೆಗಳು ಇಲ್ಲ ಹಲವು ಕ್ರಿಮಿಕೀಟಗಳೆಲ್ಲ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ, ಬ್ರೀಡಿಂಗ್ ಸೀಸನ್ ಇರೋದ್ರಿಂದ. ಸೊ ಮಕ್ಕಳನ್ನು ಹೊರಗಡೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಉದ್ದ ಕೈದು ಉದ್ದ ತೋಳಿದು ಬಟ್ಟೆ ಪ್ಯಾಂಟ್ ಅದನ್ನೆಲ್ಲ ಹಾಕಿ ಹೊರಗಡೆ ಕಳಿಸೋದು ಉಪಯುಕ್ತ. ಇನ್ನು ಆ ಓಡೋಮೋಸ್ ಅಂತ ಕ್ರೀಮ್ಗಳನ್ನು ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಓಕೆನಾ? ಅಥವಾ ಮಾಯಿಶ್ಚರೈಸರ್ ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಸೊ ಟೀನೇಜರ್ಸ್ ಅಲ್ಲಿ ನಾವು ಏನಾಗಿ ಜಾಸ್ತಿ ನೋಡ್ತೇವೆ, ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟ್ ಆಗಿ ನಮ್ಮ ಸ್ಕಿನ್ ಕೇರ್, ನಾವು ಹೇಗೆ ಬೇರೆ ಸೀಸನ್ಸ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಸ್ಕಿನ್ ಕೇರ್ ಅನ್ನು ಮಾಡ್ತೇವೆ, ಅದೇ ತರ ಮಾನ್ಸೂನ್ಸ್ ಅಂದ್ರೆ ಮಳೆಗಾಲದಲ್ಲಿ ಕೂಡ ಮಾಡಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಳೆಗಾಲ ಬಂದ ತಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಮಂದಿ ಗದ್ದೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಆ ಟೈಮಲ್ಲಿ ಅವರ ಕಾಲಿನ ಏನು ಬೆರಳಿನ ಮಧ್ಯದಲ್ಲಿ ಚರ್ಮಗಳು ಎಲ್ಲ ಸ್ವಲ್ಪ ಸವಿಯುವ ಸಂದರ್ಭಗಳು ಜಾಸ್ತಿ, ಅಂದ್ರೆ ನಾವು ತುಳುವಿನಲ್ಲಿ ಹುಳ ತಿನ್ನುವುದು ಪುರಿ ತಿನ್ಪುಣ ಅಂತೆಲ್ಲ ಗ್ರಾಮೀಣ ಭಾಗದಲ್ಲಿ ಅದನ್ನ ಹೇಳ್ತಾರೆ, ಅದನ್ನ ಹೇಗೆ ನಾವು ಕೇರಿಂಗ್ ಮಾಡಬಹುದು, ಅದಕ್ಕೆ ಹೇಗೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ?
0: ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಹೋಗುದಿಲ್ಲ. ಸೊ ಬೆಸ್ಟ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಸೊ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಗದ್ದೆಗೆಲ್ಲ ಹೋಗಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಕಾಲನ್ನು ತೊಳಿಬೇಕು, ಸ್ಪೆಷಲಿ ಬೆರಳು ಸಂದಿಯಲ್ಲಿ ನೀರು ಉಳಿದೇ ಉಳಿತದೆ. ಸೊ ಕಾಲು ತೊಳೆದ ತಕ್ಷಣ ಫುಲ್ ಟವಲ್ ಅಲ್ಲಿ ವೈಪ್ ಮಾಡಬೇಕು. ಒಂದು ವೇಳೆ ತುಂಬಾ ಕೆಲವ್ರದ್ದು ಫಿಂಗರ್ಸ್ ಎಲ್ಲ ತುಂಬಾ ಜಾಯಿಂಟ್ ಆಗಿರ್ತದೆ, ಸ್ಪೇಸಸ್ ಸ್ವಲ್ಪ ಕಮ್ಮಿ ಇರುವ ಕಾರಣ, ಕಾಟನ್ ಬಾಲ್ಸ್ ಹತ್ತಿದ್ದು ಬಾಲ್ಸ್ ಇಲ್ಲ ಬಟ್ಟೆಯನ್ನು ಬೆರಳೆದು ನಡುವಲ್ಲಿ ಇಟ್ಟು ಸ್ವಲ್ಪ ಗಾಳಿ ಆಡಿಸುವುದು ಬೆಟರ್, ಸೊ ಮಲಗುವ ಟೈಮ್ ಅಲ್ಲಿ. ಸೊ ಇದು ಮಾಡೋದ್ರಿಂದ ನೀರು ಉಳಿಯೋ ಚಾನ್ಸಸ್ ಕಮ್ಮಿ ಆಗ್ತದೆ, ಮತ್ತೆ ಏರ್ ವೆಂಟಿಲೇಷನ್ಸ್ ಕೂಡ ಜಾಸ್ತಿ ಆಗೋದ್ರಿಂದ ಫಂಗಸ್ ಗ್ರೋತ್ ಆಗೋದನ್ನು ನಾವು ಹ್ಯಾಂಪರ್ ಮಾಡಬಹುದು. ಕೆಲವೊಂದ್ಸತಿ ಏನ್ ಮಾಡಬಹುದು ಅಂದ್ರೆ ಕೆಲವು ಡಸ್ಟಿಂಗ್ ಪೌಡರ್ಸ್ ಕೂಡ ಯೂಸ್ ಮಾಡಬಹುದು. ಆಲ್ರೆಡಿ ನಿಮ್ಗೆ ಫಂಗಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಏನು ಉಪಯೋಗ ಬರುದಿಲ್ಲ. ಸೊ ಬೆಟರ್ ಕನ್ಸಲ್ಟ್ ಮಾಡೋದು, ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಮಾತ್ರೆ ಕೊಡ್ಬೇಕಾಗ್ತದೆ, ಕೆಲವೊಂದ್ಸತಿ ಕ್ರೀಮ್ ಕೊಡ್ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಆಫ್ ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಎಲ್ಲಾ ಫಂಗಸ್ ಇನ್ಫೆಕ್ಷನ್ ಕೂಡ ಇರ್ಲಿಕ್ಕಿಲ್ಲ, ಕೆಲವೊಂದ್ಸತಿ ಬೇರೆ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಒಂದೇ ತರ ಮದ್ದು ವರ್ಕ್ ಆಗುದಿಲ್ಲ. ಸೊ ಬಂದು ತೋರಿಸೋದು ಬೆಟರ್, ಮನೆ ಔಷಧಿ ಮಾಡೋದಕ್ಕಿಂತ ಬಂದು ತೋರಿಸೋದು ಬೆಟರ್.
1: ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಇದರಲ್ಲಿ ಮಾಹಿತಿಯಲ್ಲಿ, ಯಾಕಂತ ಹೇಳಿದ್ರೆ ಟೀನೇಜ್ ಅಲ್ಲಿ ಅಂದ್ರೆ ಮೊಡವೆಗಳು ಬಂದಾಗ ಆ ತರದೆಲ್ಲ ಕ್ರೀಮ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಸಂದರ್ಭದಲ್ಲಿಯೋ ಅಥವಾ ಯಾರಾದ್ರೂ ಅವರ ಫ್ರೆಂಡ್ಸ್ ರೆಫರ್ ಮಾಡಿದ ಸಂದರ್ಭದಲ್ಲಿಯೋ ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ಗೆ ಹೋಗ್ತಾರೆ, ಕ್ರೀಮ್ ತಗೊಂಡು ಬರ್ತಾರೆ, ಅದನ್ನ ಹಚ್ತಾರೆ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರ್ನ ಭೇಟಿಯಾಗುವಂತ ಸಂದರ್ಭಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಸಲಹೆ ಏನು?
0: ಇದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ನಮ್ದು ಡರ್ಮಟಾಲಜಿಸ್ಟ್ಗಳು ಕೂಡ ತುಂಬಾ ಎಚ್ಚೆತ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂದ್ರೆ ಕ್ವಾಕರಿ ಅಂತ ಕರಿತೇವೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲದೆ ಕೆಲವರೆಲ್ಲ ತಮ್ಮಷ್ಟಕ್ಕೆ ಪ್ರಿಸ್ಕ್ರೈಬ್ ಮಾಡೋದು. ಈಗ ಸೋಷಿಯಲ್ ಮೀಡಿಯಾ ತುಂಬಾ ರ್ಯಾಂಪೆಂಟ್ ಆಗಿರೋ ಕಾರಣ ಏನೇನೋ ತೋರಿಸ್ತಾರೆ, ಅವರು ಯೂಸ್ ಮಾಡಿರೋದು ಕೂಡ ಇಲ್ಲ, ಏನೋ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಯೂಸ್ ಮಾಡಿ ಬಂದು ಮುಖನೆಲ್ಲ ಹಾಳು ಮಾಡ್ಕೊಂಡು ಬರುವುದು ಜಾಸ್ತಿ ಆಗಿದೆ. ಸೊ ಏನು ಹಚ್ಚಲಿಕ್ಕಿಂತ ಮುಂಚೆ ಬೆಟರ್ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಚ್ಚೋದು ಬೆಟರ್. ಏನಾಗ್ತದೆ ಅಂತ ಹೇಳಿದ್ರೆ ಈಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೇವೆ ನಾವು ಯೂಶಲಿ, ಅದನ್ನು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ಗೆ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಸಿಗೆ ಹೋಗಿ ಅವರೇ ಏನೋ ಕ್ರೀಮ್ ತಗೊಳ್ತಾರೆ, ಅದರಲ್ಲಿ ಯೂಶಲಿ ಸ್ಟಿರಾಯ್ಡ್ಸ್ ಇರ್ತದೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಟ್ರಿಪಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನ್ ಮಾಡ್ತಾರೆ, ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಯೂಶಲಿ ಏನು ಬಂಗು ಅಂತ ಹೇಳ್ತೇವೆ, ಅದಕ್ಕೆ ಯೂಶಲಿ ಯೂಸ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಮೊಡವೆಗೆ ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಚ್ಚಿದಾಗ ಹೋದಾಗೆ ಅನಿಸ್ತದೆ, ಮತ್ತೆ ಅದು ಇದರ ರಿಸಲ್ಟ್ಸ್ ಬರ್ತಿದೆ ಅಂತೇಳಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಸ್ಕಿನ್ ತೆಳು ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ರಕ್ತನಾಳಗಳು ಎಲ್ಲ ಎದ್ದು ಕಾಣುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಪಿಗ್ಮೆಂಟೇಷನ್ ಸ್ವಲ್ಪ ಇರಬಹುದು, ಅದು ದುಪ್ಪಟ್ಟು ಆಗುವ ಚಾನ್ಸಸ್ ಇರ್ತದೆ. ಕೂದಲು ಹೆಚ್ಚಾಗಿ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಈ ತರ ಕ್ರೀಮ್ಸ್ ಎಲ್ಲ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಸೂಕ್ತವಲ್ಲ. ಓಕೆನಾ? ಒಂದು ಕ್ರೀಮ್ ಒಬ್ಬರಿಗೆ ಸೂಟ್ ಆಗಿದೆ ಅಂತ ಹೇಳಿ ಅದು ನಿಮ್ಗೆ ಸೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ನಂಗೆ ಸಹ ಒಳ್ಳೆ ರಿಸಲ್ಟ್ಸ್ ಬರ್ತದೆ, ಆ ತರ ಆಗುದಿಲ್ಲ. ಸೊ ಒಬ್ಬೊಬ್ರ ಸ್ಕಿನ್ ಟೈಪ್ ಒಂದೊಂದ್ ತರ ಇರ್ತದೆ. ಈಗ ಒಬ್ಬದು ಡ್ರೈ ಇರ್ಬೋದು, ಒಬ್ಬರದ್ದು ಆಯಿಲ್ ಇರ್ಬೋದು, ಒಬ್ಬರದ್ದು ಕಾಂಬಿನೇಷನ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ನಿಮ್ ನಿಮ್ದು ಚರ್ಮ ಬೇರೆ ಬೇರೆ ಟೈಪ್. ಸೊ ಸಿಕ್ಕಿದೆಲ್ಲ ಹಚ್ಚೋದು ಸೂಕ್ತವಲ್ಲ. ಸೊ ಬೆಟರ್ ಕಮ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅಥವಾ ಬೇಸಿಕ್ ಡಾಕ್ಟರ್ ಹತ್ರ ಬಂದು ತೋರಿಸಿ, ಸಿಕ್ಕಿದೆಲ್ಲ ಹಚ್ಚಬೇಡಿ.
1: ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಏನು ಹುಟ್ಟಿದಿನಿಂದ ಸುಮಾರು ಒಂದು 5 ವರ್ಷದವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಪೌಡರ್ ಹಚ್ಚುವಂತದ್ದು ಅಥವಾ ಕಾಡಿಗೆಗಳನ್ನ ಹಚ್ಚುವಂತದ್ದು ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಸಲಹೆ ಏನು, ಮತ್ತೆ ಅಂತ ತಾಯಂದಿರಿಗೆ ನಿಮ್ಮ ಒಂದು ಕಿವಿ ಮಾತು ಏನು?
0: ಈಗ ಆಲ್ರೆಡಿ ನೀವು ನೋಡಿರ್ಬೋದು ನ್ಯೂಸ್ ಅಲ್ಲೆಲ್ಲ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಈಗ ಕಾರ್ಸಿನೋಜನ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಟಾಲ್ಕಮ್ ಅನ್ನು ಓವರ್ ದ ಇಯರ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಸೊ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಯೂಸ್ ಮಾಡುವ ಪೌಡರ್ ಮಕ್ಕಳಿಗೆ ಅಗತ್ಯವಿಲ್ಲ. ಪೌಡರ್ ಇದು ಮೊದ್ಲು ಯಾಕೆ ಯೂಸ್ ಮಾಡ್ತಿದ್ರು, ಓಕೆ ಮಕ್ಕಳು ಹಾಕಿದ ತಕ್ಷಣ ಸ್ಕಿನ್ ಡ್ರೈ ಆಗ್ಬಹುದು ಅದಕ್ಕೆ ಅಂತೇಳಿ. ಸೊ ಅಗತ್ಯವಿಲ್ಲ. ಸೊ ಬೆಟರ್ ಅವಾಯ್ಡ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗ್ತದೆ,

0: ಸಣ್ಣದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದರದ ಅಗತ್ಯ ಇಲ್ಲ, ಅದರಿಂದ ಏನು ಹೆಲ್ಪ್ ಆಗುದಿಲ್ಲ ಮಕ್ಕಳಿಗೆ. ಸೊ ಬೆಟರ್ ಅವಾಯ್ಡ್ ಮಾಡೋದು.
1: ಈಗ ಕೈ ಮತ್ತೆ ಕಾಲಿನ ಚರ್ಮ ತುಂಬಾ ಬ್ರೈಟ್ ಆಗಿ ಬರಬೇಕು, ಸ್ಮೂತ್ ಆಗಬೇಕು ಅಂತೇಳಿ ತುಂಬಾ ಮಂದಿ ಕ್ರೀಮ್ ಅನ್ನೆಲ್ಲ ಬಳಸ್ತಾರೆ. ಸೊ ಅದೆಷ್ಟು ಸರಿ ಮತ್ತೆ ಅದಕ್ಕೆ ನಿಮ್ಮ ಒಂದು ಸಲಹೆ?
0: ಮಾಯಿಶ್ಚರೈಸರ್ ಎಲ್ಲಾರು ಯೂಸ್ ಮಾಡಲೇಬೇಕು. ಸೊ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ, ಅದ್ ಬಟ್ ಡಿಪೆಂಡ್ಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ. ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ. ಸೊ ಎಲ್ಲಾ ಸೀಸನ್ ಅಲ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಿಮ್ದು ಕೈ ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಕೈ ಎಲ್ಲ ಡ್ರೈ ಆಗ್ತದೆ ತುಂಬಾ ಜನದ್ದು. ಸೊ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸ್ಪೆಷಲಿ ಕಾಲು ಕೂಡ, ಕಾಲು ನಮ್ಮ ದೇಹದ ಬಾಡಿಗೆ ಕಂಪೇರ್ ಮಾಡಿದ್ರೆ ಕಾಲದ್ದು ಸ್ಕಿನ್ ತುಂಬಾ ಡ್ರೈ ಇರ್ತದೆ ಕೆಲವದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಮಾಯಿಶ್ಚರೈಸರ್ ಹಚ್ಚೋದು, ಮತ್ತೆ ಸಂಜೆ ಮನೆಗೆ ಬಂದು ಮಾಯಿಶ್ಚರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡಬಹುದು.
1: ಈ ನೈಸರ್ಗಿಕ ಚಿಕಿತ್ಸೆ ಅಂತ ಬಂದಾಗ ಅರಿಶಿನ ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇಂಥದ್ದನ್ನೆಲ್ಲ ಚರ್ಮದ ಮೇಲೆ ಸವರುವಂತದ್ದು ಎಲ್ಲ ಮಾಡ್ತಾರೆ. ತಾವೊಬ್ಬರು ಚರ್ಮದ ತಜ್ಞೆಯಾಗಿ ಏನು ಹೇಳಿಕ್ ಇಷ್ಟಪಡ್ತೀರಾ ಅಥವಾ ಅಂತವ್ರಿಗೆ ಏನು ಸಲಹೆ ಕೊಡ್ತೀರಾ?
0: ಅಲೋವೆರಾ ಜೆಲ್ ಅಂತ ಹೇಳಿದ್ರೆ ಎಲ್ಲಾ ಅಲೋವೆರಾ ಪ್ಲಾಂಟ್ ಯೂಸ್ಫುಲ್ ಅಲ್ಲ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಇದೆ, ಅದು ಮಾತ್ರ ನಿಮ್ಗೆ ರಿಸಲ್ಟ್ಸ್ ಅನ್ನು ಕೊಡ್ತದೆ. ಸೊ ಈಗ ಏನಾಗಿದೆ, ಎಲ್ಲ ಅಲೋವೆರಾ ಪ್ಲಾಂಟ್ ಅನ್ನು ತಗೊಂಡು ಮುಖಕ್ಕೆ ಹಚ್ತಾರೆ. ಸೊ ನಿಮ್ಗೆ ಏನು ರಿಸಲ್ಟ್ಸ್ ಏನು ಕೊಡೋದಿಲ್ಲ, ಅದು ಜಸ್ಟ್ ಮೇ ಬಿ ಮಾಯಿಶ್ಚರೈಸ್ ಮಾಡಬಹುದು ಫೇಸಿಗೆ, ಓಕೆನಾ. ಸೊ ಅದರಿಂದ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಕ್ಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನರಿಶ್ಮೆಂಟ್ ಕೊಡ್ತದೆ ಮುಖಕ್ಕೆ. ಕ್ಯಾನ್ ಯೂಸ್ ಇಟ್ ಇಫ್ ಇಟ್ ಇಸ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅದು ಬಿಟ್ಟು ನಿಂಬು ಅಂದ್ರೆ ಲೆಮನ್ ಎಲ್ಲ ಮುಖಕ್ಕೆ ಹಚ್ಚೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕಂತ ಹೇಳಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ, ಚರ್ಮದ ಒಂದು ಪದರವೇ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಬೆಟರ್ ನಾಟ್ ಟು ಅಪ್ಲೈ ಇಟ್. ಮತ್ತೆ ಏನಾದ್ರೂ ಬರ್ನ್ ಇಲ್ಲ ಕಟ್ಟಿದ್ರೆ ಮುಖದಲ್ಲಿ ಹಚ್ಚೋದ್ರಿಂದ ಉರಿಯೋ ಚಾನ್ಸಸ್ ಕೂಡ ಇರ್ತದೆ. ಸೊ ಬೆಟರ್ ಟು ಅವಾಯ್ಡ್ ಆಲ್ಸಸ್.
1: ಆರೋಗ್ಯಕ್ಕೆ ಬೇರೆ ಬೇರೆ ಫುಡ್ಗಳನ್ನೆಲ್ಲ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಈ ಚರ್ಮದ ಆರೋಗ್ಯಕ್ಕೆ ಬಂದಾಗ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ನಾವು ಬಳಸೋದಾದ್ರೆ ಯಾವ್ದನ್ನೆಲ್ಲ ನಾವು ರೆಕಮೆಂಡ್ ಮಾಡ್ತೀರಾ ಡಾಕ್ಟರ್?
0: ವೈಟಮಿನ್ ಎ ರಿಚ್ ಇರುವಂತಹ ಫುಡ್ ಕನ್ಸ್ಯೂಮ್ ಮಾಡೋದು ಬೆಟರ್ ಆಯ್ತಾ. ಚರ್ಮದ ಕಾಂತಿಗೆ ಮತ್ತೆ ಸ್ಕಿನ್ ಟರ್ನ್ ಓವರ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಹಸಿರು ತರಕಾರಿಗಳು, ಸ್ಪಿನಾಚ್ ಅಂತ ಹೇಳ್ತೇವೆ, ಬಸಳೆ ಸೊಪ್ಪು ಅಂತದೆಲ್ಲ ತಿನ್ನೋದೆಲ್ಲ ಉಪಯುಕ್ತ, ಕ್ಯಾರೆಟ್ಸ್ ಎಲ್ಲ. ಸೊ ಇದರಿಂದ ನಿಮ್ದು ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ, ಮತ್ತೆ ಸ್ಕಿನ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮ್ದು ಏಜಿಂಗ್ ಇದಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಮತ್ತೆ ವೈಟಮಿನ್ ಇ ಕೂಡ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ಅದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವೈಟಮಿನ್ ಇ ರಿಚ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಮತ್ತೆ ಫಿಶ್ ತಿನ್ನೋದ್ರಿಂದ ಸಹ ಒಳ್ಳೇದು, ಅದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ, ಅದರಿಂದ ನಿಮಗೆ ಕೂದಲು ಬೆಳವಣಿಗೆ, ಕೂದಲಿದು ನರಿಶ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಮೊಡವೆಗೆ ಬರುವ ಅಂತ ಹೇಳಿದ್ರೆ ಕೆಲವು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ತುಂಬಾ ಐ ಗ್ಲೈಸಿಮಿಕ್ ರಿಚ್ ಫುಡ್ ಅಂತ ಹೇಳ್ತೇವೆ, ಸ್ಪೆಷಲಿ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಚೀಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಅನ್ನು ಕಮ್ಮಿ ತಿನ್ಬೇಕು, ಎಣ್ಣೆಯಲ್ಲಿ ಕರ್ದದ್ದು ಐಟಮ್ಸ್ ಕೂಡ ಕಮ್ಮಿ ತಿನ್ಬೇಕು. ಕೆಲವೊಂದ್ಸತಿ ಏನಾಗ್ತದೆ, ಮಿಲ್ಕ್ ಕುಡಿಯೋದ್ರಿಂದ ಸಹ ಆಕ್ನೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಓಕೆನಾ. ನಿಮ್ಗೆ ಆಕ್ನೆ ಇದೆ ಅಂತ ಹೇಳಿದ್ರೆ ಇಂಥ ಫುಡ್ ಅನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ.
1: ಚರ್ಮ ಎಲ್ಲ ಕೆಲವೊಮ್ಮೆ ಒಣಗ್ತದೆ, ಹೆಚ್ಚು ಮಂದಿ ಈ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು ಅವರ ಬೆರಳಿನ ಚರ್ಮಗಳೆಲ್ಲ ಒಂದು ವೈಟ್ ವೈಟ್ ತರ ಬರ್ತದೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಅದನ್ನೇ ನಾವು ಯಾವ ರೀತಿ ಆರೋಗ್ಯ ಕಾಪಾಡಬಹುದು ಅಂತ?
0: ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೌಸ್ ವೈಫ್ ಡರ್ಮಟೈಟಿಸ್ ಅಂತ ಕರಿತೇವೆ ನಾವು ಅದನ್ನು. ಏನಾಗ್ತದೆ, ಸೋಪಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ಅದು ಸ್ಕಿನ್ ಮೇಲೆ ಹಾನಿ ಉಂಟು ಮಾಡ್ತದೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಗ್ಲೌಸ್ ಈಗ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಇರ್ತದೆ. ಸೊ ಗ್ಲೌಸ್ ಅನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ವೆಜಿಟೇಬಲ್ಸ್ ಕಟ್ ಮಾಡುವಾಗಲೂ ಸ್ಕಿನ್ಗೆ ತೊಂದರೆ ಆಗ್ತದೆ, ಸ್ಪೆಷಲಿ ಆನಿಯನ್ಸ್ ಎಲ್ಲ ಕಟ್ ಮಾಡುವಾಗ ಕೆಲವರಿಗೆ ಅಲರ್ಜಿ ಡೆವಲಪ್ ಆಗ್ತದೆ. ಅಂತವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲೌಸ್ ಯೂಸ್ ಮಾಡಿಯೇ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅಲರ್ಜಿ ಬರ್ತಿರೋದು ಕೆಲವು ಐಟಮ್ ಇಂದ. ಸೊ ನೀವು ಆ ಐಟಮ್ ಅನ್ನು ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ರಿಪೀಟೆಡ್ಲಿ ಬಂದೇ ಬರ್ತದೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಅವಾಯ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಿ ಮಾಡೋದೇ ಬೆಟರ್. ಮತ್ತೆ ಪಾತ್ರೆ ಎಲ್ಲ ತುಂಬಾ ವಿಪರೀತ ಆಗಿ ತೊಳಿತಿದ್ದೀರಾ ಅಂತ ಹೇಳಿದ್ರೆ ಕೈದು ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಎಲ್ಲ ಕೆಲಸ ಎಲ್ಲ ಆದ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು. ತುಂಬಾ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಿದ್ರೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದು ಬೆಟರ್. ಆಗ ನಿಮ್ದು ಸ್ಕಿನ್ ಬ್ಯಾರಿಯರ್ ನ ಇಂಟ್ಯಾಕ್ಟ್ ಆಗಿ ಇಡಬಹುದು.
1: ಈಗ ಮಳೆಗಾಲದಲ್ಲಿ ನೀವು ಹೇಳಿದಾಗಿನೇ ಸೊಳ್ಳೆಗಳಾಗಿರ್ಬೋದು

0: ಬೇರೆ ಕೀಟಗಳೇನಾದರೂ ನಮ್ಮ ಚರ್ಮಕ್ಕೆ ಅಂಟಿದ ಸಂದರ್ಭದಲ್ಲಿ ಅಥವಾ ಈ ಹುಳಗಳು ಬಿದ್ದ ಸಮಯದಲ್ಲಿ ತುರಿಕೆ ಶುರು ಆಗ್ತದೆ. ಬೇಸಿಕ್ ಚಿಕಿತ್ಸೆ ಕೊಡದೆ ತುಂಬಾ ಮಂದಿ ಅದನ್ನ ರಬ್ ಮಾಡ್ತಾರೆ, ಉಜ್ಜುವಂತಹ ಪದ್ಧತಿ ಜಾಸ್ತಿ ಇರುತ್ತೆ, ಮತ್ತೆ ಅದರಿಂದ ನೋವುಗಳು ಕೂಡ ಜಾಸ್ತಿ ಆಗುವಂತದನ್ನ ಸಾಮಾನ್ಯವಾಗಿ ಗಮನಿಸ್ತೇವೆ. ಅಂತವರಿಗೆ ನಿಮ್ಮ ಸಲಹೆ ಏನು, ಮತ್ತೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತ?
1: ಸೊ ಯೂಶಲಿ ಇಚ್ಚಿಂಗ್ ಅಂತ ಹೇಳಿದ್ರೆ ತುರಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಏನ್ ಮಾಡುದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗ್ಲೇ ಹೇಳಿದಾಗೆ ಫುಲ್ ಸ್ಲೀವ್ಸ್ ಇದ್ದು ಬಟ್ಟೆ ಹಾಕಿ ಪ್ಯಾಂಟ್ ಹಾಕಿ ಇರುವುದೇ ಬೆಟರ್.
0: ಓಕೆನಾ?
1: ಮತ್ತೆ ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಗುಳ್ಳೆಗಳೆಲ್ಲ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಷ್ಟಕ್ಕೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ ವಿದೌಟ್ ಟ್ರೀಟ್ಮೆಂಟ್. ತುಂಬಾ ವಿಪರೀತವಾಯಿತು, ಸ್ಪೆಷಲಿ ಮಕ್ಕಳೆಲ್ಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಓಕೆನಾ? ಯಾಕಂದ್ರೆ ಕೆಲವೊಂದ್ಸತಿ ಮನೆ ಮದ್ದು ಅದೆಲ್ಲ ಯಾವ್ದು ನಾಟುದಿಲ್ಲ. ಯೂಶಲಿ
0: ವಯಸ್ಸಾದಂತೆ ಚರ್ಮದಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳೆಲ್ಲ ಆಗ್ತದೆ, ಅದಕ್ಕೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು, ಮತ್ತೆ ಅಂತವರಿಗೆ ನೀವು ಏನ್ ಸಲಹೆ ಕೊಡ್ತೀರಾ?
1: ವಯಸ್ಸಾದಾಗೆ ನಮ್ದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲಾನ್ಸ್ ಕೂಡ ಕಮ್ಮಿ ಆಗ್ತದೆ, ಸೊ ಚರ್ಮ ಸುಕ್ಕು ಕಟ್ಟುವುದು ಜಾಸ್ತಿ ಆಗ್ತದೆ. ಸೊ ವಯಸ್ಸಾದಾಗೆ ನಮ್ಗೆ ಇಚ್ಚಿಂಗ್ ಅಂತ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಚರ್ಮ ರೋಗ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೇಸಿಕಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ನಾನ ಆದ ತಕ್ಷಣವೇ ಟವಲ್ ಅಲ್ಲಿ ಮೆಲ್ಲ ಒದ್ದೆಯನ್ನು ತೆಗೆದು ಪಸೆ ಮೈಯಲ್ಲಿ ಇರುವಾಗಲೇ ಮಾಯಿಶ್ಚರೈಸರ್ ಅನ್ನು ಹಚ್ಚಬೇಕು. ದಟ್ ಈಸ್ ದ ಬೆಸ್ಟ್ ನಾವು ಮಾಡುವಂಥದ್ದು, ಯಾಕಂತ ಹೇಳಿದ್ರೆ ಬೇರೆ ಏನ್ ಮಾಡಿದ್ರೆ ಅದು ಕಮ್ಮಿ ಆಗೋದಿಲ್ಲ. ಸೊ ಮಾಯಿಶ್ಚರೈಸರ್ ಅನ್ನು ಎವ್ರಿ ನೌ ಅಂಡ್ ದೆನ್ ರಿಪೀಟೆಡ್ಲಿ ಹಚ್ಚಬೇಕು, ಸ್ಪೆಷಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಹಚ್ಚೋದು ಬೆಟರ್ ಅವರಿಗೆ. ಅದು ಬಿಟ್ಟರೆ ವಯಸ್ಸಾದ್ಮೇಲೆ ಬೇರೆ ಏನು ಎಕ್ಸೆಸಿವ್ ಸ್ಕಿನ್ ಕೇರ್ ಏನು ರಿಕ್ವೈರ್ಡ್ ಇಲ್ಲ.
0: ನಮ್ಮ ಚರ್ಮ ಕಪ್ಪಿದೆ ಅಂತೇಳಿ ಒಂದು ರೀತಿಯ ಭಾವನೆಯಲ್ಲಿ ತುಂಬಾ ಮಂದಿ ಬೆಳ್ಳಗಾಗ್ತದೆ ಅಂತೇಳಿ ಸಾಕಷ್ಟು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂತಹ ಜಾಹೀರಾತುಗಳನ್ನ ನಾವು ಗಮನಿಸ್ತಾ ಇರ್ತೇವೆ. ಅಂತವರಿಗೆ ನಿಮ್ಮ ಒಂದು ಕಿವಿ ಮಾತೇನು?
1: ಸ್ಕಿನ್ ಕಲರ್ ಇಂದ ಏನು ನೀವು ಏನು ಮಾಡಿದ್ರು, ಸ್ಕಿನ್ ಕಲರ್ ಇಸ್ ಜೆನೆಟಿಕ್ಲಿ ಡಿಟರ್ಮೈಂಡ್. ಸೊ ನೀವೇನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಒಂದು 2-3 months ಒಂದು ಶೇಡ್ ಮೇ ಬಿ ಬ್ರೈಟರ್ ಕಾಣಿಸಬಹುದು, ಮತ್ತೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಕಲರ್ ಓನ್ಲಿ. ವಿ ಶುಡ್ ಬಿ ಪ್ರೌಡ್, ಯಾವ್ಯಾವ ಸ್ಕಿನ್ ಕಲರ್ ಇದೆ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಅಂಡ್ ವಿ ಶುಡ್ ಎಂಬಾರಸ್ ಆರ್ ಸ್ಕಿನ್ ಕಲರ್, ಅದೇ ಬೆಸ್ಟ್. ಓಕೆನಾ? ದೇರ್ ಇಸ್ ನೋ ಪಾಯಿಂಟ್, ಏನ್ ಹಚ್ಚಿದ್ರು ನಮ್ಮ ಸ್ಕಿನ್ ಕಲರ್ ಅದೇ ಇರ್ತದೆ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲ ಬಲ್ಲದ ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಗೆಲ್ಲ ನಂಬಬಾರ್ದು. ಓಕೆನಾ? ಸೊ ಏನೇನೋ ಸಿಗ್ತದೆ. ಓಕೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಬರ್ತದೆ. ಸೊ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದು ಯೂಶಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂದೆ ಬರ್ದಿರ್ತದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಓವರ್ ದ ಕೌಂಟರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ತಾರೆ, ತುಂಬಾ ಪೇಷಂಟ್ಸ್ ಬರ್ತಾರೆ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಬರ್ದಿರುದಿಲ್ಲ ಏನಿದೆ ಅಂತ ಹೇಳಿ. ಸೊ ರಿಯಾಕ್ಷನ್ ಎಲ್ಲ ಆದ್ಮೇಲೆ ಬರ್ತಾರೆ. ಸೊ ಯೂಶಲಿ ಹೇಗೆ ಬರ್ತಾರೆ ಅಂದ್ರೆ ಫುಲ್ ಮುಖ ಕೆಂಪಾಗಿರ್ತದೆ. ಸೊ ಹೊರಗಡೆ ಬಿಸಿಲಿಗೆ ಹೋದ ತಕ್ಷಣ ಉರಿಯೋ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಅನ್ನು ಹಾಕಿರ್ತಾರೆ ಆ ಕ್ರೀಮ್ಸ್ ಅಲ್ಲಿ. ಸೊ ಯೂಶಲಿ ಏನಾಗ್ತದೆ, ಹಚ್ಚುವಾಗ 1-2-3 weeks ಅಲ್ಲೆಲ್ಲ ಸ್ಕಿನ್ ಪದರ ಸಪೂರ ಆಗಿರೋದ್ರಿಂದ ನಿಮ್ಗೆ ಫುಲ್ ಬಿಡಿ ಆಗಿದ್ದೇವೆ ಅಂತ ಅನಿಸ್ತದೆ. ಅದಾದ್ಮೇಲೆ ಬಿಡಿ ಆಗಿರೋದು ಅದರಿಂದ ಅಲ್ಲಿ ಕ್ರೀಮಿಂದಾಗಿ ಅಲ್ಲ, ಬಿಕಾಸ್ ಅದರದ್ದು ಸೈಡ್ ಎಫೆಕ್ಟ್ ಇಂದಾಗಿ ಬಿಡಿ ಆಗಿರೋದು. ಸೊ ಸ್ಕ್ರೀಮ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನೀವು ಯಾವ ಕಲರ್ ಇದ್ದೀರಾ ಅದಕ್ಕಿಂತ ಡಬಲ್ ಡಾರ್ಕ್ ಆಗಿ ಹೋಗ್ತೀರಾ. ಸೊ ಬೆಟರ್ ನಾಟ್ ಟು ಯೂಸ್ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಇಲ್ಲ ನೀವೇ ತಗೊಂಡು ಹಚ್ಚೋದು, ಇಲ್ಲ ಪಕ್ಕದ ಮನೆಯವ್ರು ಕೊಟ್ಟರು ಅಂತ ಹಚ್ಚೋದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕಲರ್ ನಿಮಗೆ, ನೀವು ಹೇಗಿರ್ತೀರ ಅದೇ ಕಲರ್ ಅಲ್ಲಿ ಇರ್ತೀರಾ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದು.
0: ಡಾಕ್ಟರ್, ನೀವು ಹೇಳಿದ ಸಲಹೆಯನ್ನೆಲ್ಲ ಅವರು ನಮ್ಮ ಕೇಳುಗರು ಅಥವಾ ಈ ಮಾಹಿತಿ ತಗೊಂಡವರು ಪಾಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇಲ್ಲಿನ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಬಾಬು ಅವರೊಂದಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿರಾಟ್ ಪದ್ಮನಾಭ ಅವರು.
6: ಕೇಳುಗರಿಗೆಲ್ಲ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ. ನಾವು ಇವತ್ತು ಉಜಿರೆಯ SDM ಸ್ನಾತಕೋತ್ತರ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಬಾಬು ಎನ್ ಅವರ ಜೊತೆಗೆ ಮಾತನಾಡಲಿದ್ದೇವೆ. ಕನ್ನಡದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವೈಚಾರಿಕ ಪರಂಪರೆ ಇದೆ. ಈ ವೈಚಾರಿಕ ಪರಂಪರೆಯನ್ನ ವಿಸ್ತೃತಗೊಳಿಸಿದವರಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರು ಒಬ್ರು, ಅವರ ಜೊತೆಗೆ ಡಾಕ್ಟರ್ ಅಶೋಕ್ ಪೈ ಅವರು ಕೂಡ ಒಬ್ರು. ಕನ್ನಡದ್ದೇ ಆದ ಒಂದು ಮನಃಶಾಸ್ತ್ರ ಪ್ರಜ್ಞೆಯನ್ನ ಕಟ್ಟಿಕೊಡುವುದರಲ್ಲಿ ಇವರಿಬ್ಬರ ಪಾತ್ರ ಹೇರಿದು. ಈ ಘರಾನಾದ ಒಳಗೆ ಅನೇಕ ಹೊಸ ಪೀಳಿಗೆಯ ಪ್ರತಿನಿಧಿಗಳಿದ್ದಾರೆ. ಅಕಾಡೆಮಿಕ್ ವಲಯವನ್ನ ಪ್ರತಿನಿಧಿಸುವವರು ಮತ್ತೆ ಅಕಾಡೆಮಿಕ್ ವಲಯವನ್ನ ಪ್ರತಿನಿಧಿಸಿ ಮನಃಶಾಸ್ತ್ರ ವಲಯವನ್ನ ವಿಸ್ತರಿಸಿದವರು ಇದ್ದಾರೆ. ಇವರಲ್ಲಿ ನನಗೆ ಹೊಸ ಪೀಳಿಗೆಯ ವಲಯದೊಳಗೆ ಮುಖ್ಯವಾಗಿ ಪರಿಗಣಿತವಾಗಬಹುದಾದ ಹೆಸರು ಡಾಕ್ಟರ್ ಮಹೇಶ್ ಬಾಬು ಎನ್ ಅವರು. ವ್ಯಕ್ತಿಗತ ನೆಲೆಗಟ್ಟು, ಕೌಟುಂಬಿಕ ಆಯಾಮ ಮತ್ತು ವೃತ್ತಿಪರ ಜಗತ್ತು ಇವೆಲ್ಲವುಗಳನ್ನು ಒಳಗೊಂಡು ಉನ್ನತವಾದ ಭವಿಷ್ಯವನ್ನ ಕಂಡುಕೊಳ್ಳುವ ದಾರಿಗಳನ್ನ ಹೊಳೆಸುವುದರಲ್ಲಿ ಮಹೇಶ್ ಬಾಬು ಎನ್ ಅವರು ಮೌಲಿಕವಾದ ಕಾಣಿಕೆಗಳನ್ನ ನೀಡಿದ್ದಾರೆ. ಅದಾಗತಾನೇ ಓದು ಮುಗಿಸಿದ ವಿದ್ಯಾರ್ಥಿಯಾಗಿರಬಹುದು, ಅಲ್ಲದೆ ಒಂದು ನಿರ್ದಿಷ್ಟ ವೃತ್ತಿಯನ್ನ ಸೇರಿಕೊಂಡು ಆ ವೃತ್ತಿಯ ಸಾಧ್ಯತೆಗಳನ್ನು ವಿಸ್ತರಿಸುವ ನಿಟ್ಟಿನ ಪ್ರಯತ್ನದಲ್ಲಿರುವಂತಹ ವೃತ್ತಿಪರರಿರಬಹುದು, ಅಥವಾ ಒಂದು ವೃತ್ತಿಯನ್ನು ಬಿಟ್ಟು ಮತ್ತೊಂದು ವೃತ್ತಿಗೆ ಹೋಗುವಾಗ ಆಗಬಹುದಾದ ಎದುರಾಗಬಹುದಾದ ದ್ವಂದ್ವಗಳಿರಬಹುದು, ಆ ಎಲ್ಲ ಹಂತಗಳನ್ನು ನಿರ್ವಹಿಸ್ತಾ ವೃತ್ತಿಪರ ಮತ್ತು ವ್ಯಕ್ತಿಗತ ಯಶಸ್ಸನ್ನು ಕಂಡುಕೊಳ್ಳುವುದು ಹೇಗೆ, ಕೌಟುಂಬಿಕ ವಲಯದೊಳಗೆ ಆಗಬಹುದಾದ ಏರುಪೇರುಗಳನ್ನು ನಿರ್ವಹಿಸುವುದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಹೇಶ್ ಬಾಬು ಎನ್ ಅವರು ಮೌಲಿಕವಾದ ಸಲಹೆಗಳನ್ನು ನೀಡಬಲ್ಲಂಥ ಮನಃಶಾಸ್ತ್ರಜ್ಞರು. ಅವರ ಅಕಾಡೆಮಿಕ್ ಹಿನ್ನೆಲೆ ಮತ್ತು ಅವರ ಸಂಶೋಧನಾತ್ಮಕ ಹಿನ್ನೆಲೆ ಅತ್ಯಂತ ಶ್ರೀಮಂತವಾದುದು, ಅಲ್ಲದೆ ಬೇರೆ ಬೇರೆ ವಲಯಗಳವರಿಗೆ ಬೇಕಾಗಬಹುದಾದ ಸಕಾಲಿಕ ಸಲಹೆಗಳನ್ನು ಅವರು ಕೊಡಬಲ್ಲರು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಉಜಿರೆಯ SDM ಕ್ಯಾಂಪಸ್ನ ಅಂಗಳದಲ್ಲಿ 2 ದಿನಗಳ ಜಾಬ್ ಮೇಳದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ವಲಯ ಹೇಗೆ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಅನ್ನೋದನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಚರ್ಚೆ ಮುಂದುವರಿಯಲಿದೆ. ನಮಸ್ಕಾರ ಡಾಕ್ಟರ್ ಮಹೇಶ್ ಬಾಬು ಎನ್ ಅವರಿಗೆ, ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತ.
7: ಥ್ಯಾಂಕ್ ಯು ಸರ್, ನಮಸ್ಕಾರ. ತುಂಬ ವಿಸ್ತೃತವಾಗಿ ನನ್ನ ಇಂಟ್ರೊಡಕ್ಷನ್ ಕೊಟ್ಟರೆ ನೀವು, ಹಾಗೆ ಬೇರೆ ಬೇರೆ ಏರಿಯಾದಲ್ಲಿ ಕೆಲಸ ಮಾಡಿದ್ದೇನೆ. ತುಂಬ ಧನ್ಯವಾದಗಳು ಸರ್ ನನ್ನ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಹಾಗೆ ಈಗ ಮಕ್ಕಳಿಗೆ ಉದ್ಯೋಗ ಮೇಳ ನಡೀತಾ ಇದೆ. ಉದ್ಯೋಗ ಮೇಳದಲ್ಲಿ ಎಲ್ಲ ಮಕ್ಕಳಿಗೆ ಸಹ ಅವರದೇ ಆದಂತಹ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇದೆ. ನನಗೆ ಒಳ್ಳೆ ಕಂಪನಿ ಬೇಕು, ಕಂಪನಿಯಲ್ಲಿ ಒಳ್ಳೆ ಜಾಬ್ ಸಿಗಬೇಕು, ಜಾಬ್ ಅಂತ ಹೇಳಿದ್ರೆ ಒಳ್ಳೆ ಸ್ಟೇಟಸ್, ಹೈಯರ್ ಪೊಸಿಷನ್ ಬೇಕು ನನಗೆ. ಹಾಗೆ ಹೈಯರ್ ಪೊಸಿಷನ್ ಹೋದಾಗ ಒಂದು ಒಳ್ಳೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕೂಡ ಇರ್ತದೆ, ಎಷ್ಟು ಸ್ಯಾಲ್ರಿ ನನಗೆ ತಿಂಗಳ ಸಿಗ್ತದ ಇಲ್ಲ ಅಂತ ಹೇಳಿ ಅದೊಂದು ಮನಸ್ಸಲ್ಲಿ ದುಗುಡ. ಆ ದುಗುಡ ಹೇಗೆ ಅಂತ ಹೇಳಿದ್ರೆ, ಏನೋ ಮನಸ್ಸಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಬಿಟ್ಟಿರ್ತಾರ ಮೈಂಡ್ ಅಲ್ಲಿ. ಆ ಎಕ್ಸ್ಪೆಕ್ಟೇಷನ್ ಏನು, ನನಗೆ ಇಷ್ಟು ಕ್ವಾಲಿಫಿಕೇಶನ್ ಇದೆ, BA BCOM MSc MCOM, ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಹಾಗೆ ಅವರು ಮನಸ್ಸಲ್ಲಿ ಒಂದು ಅನ್ಕೊಂಡು ಮುಂದೆ ಹೋಗ್ತಾರೆ. ಸಿಕ್ಕರೆ ಒಳ್ಳೇದು, ಸಿಕ್ಕರೆ ಖಂಡಿತ ಒಳ್ಳೇದು, ಅವರಿಗೆ ಒಂದು ಒಳ್ಳೆ ಖುಷಿ ಕೊಡ್ತದೆ ಸಿಕ್ಕಾದ್ಮೇಲೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದೇನೋ ಮನಸ್ಸಲ್ಲಿ ಬೇಜಾರು ಅವರಿಗೆ. ಸೊ ಆ ರೀತಿಯ ಬದಲಾವಣೆಗಳು ಇರುತ್ತವೆ ಅಂತ.
6: ಬಟ್ ನನಗೆ ತುಂಬಾ ಸಲ ಗಮನಿಸೋದು ಏನಂದ್ರೆ ಸರ್, ಜಾಬ್ ಮೇಳಗಳಲ್ಲಿ ನಾನು ಗಮನಿಸಿರೋ ಪ್ರಕಾರ ಬಹುತೇಕ ಯಂಗ್ಸ್ಟರ್ಗಳ ದೊಡ್ಡ ಸಮಸ್ಯೆ ಏನಂತಂದ್ರೆ ಒಂದು ಕಾನ್ಫಿಡೆನ್ಸ್ ನ ಲೆವೆಲ್ ನ ಕಾಂಟೆಕ್ಸ್ಟ್ ಅಲ್ಲಿ ತುಂಬಾ ಕೊರತೆ ಇದೆ ಅಂತ ಅನ್ಸುತ್ತೆ. ಒಂದೊಂದ್ಸಲ ಅಂದ್ರೆ ಅವ್ರಿಗೆ ಒಂದು ಅಂಬಿಗ್ವಿಟಿಯ ಮಧ್ಯೆ ಇರ್ತಾರೆ, ಅವರು ದ್ವಂದ್ವಗಳ ಮಧ್ಯೆ ಇರ್ತಾರೆ. ಅಂದ್ರೆ ಇಂಟರ್ವ್ಯೂ ಕೊಡೋದಕ್ಕೆ ಬಂದಾಗ ಬಂದವರಲ್ಲಿ ಒಂದು 100 ಜನ ಇದ್ರೆ 10 ಜನ ಮಾತ್ರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ರೀಚ್ ಮಾಡಿಕೊಳ್ಳುವ ಹಾಗೆ ಇರ್ತಾರೆ. ಆದರೆ ಬಹುತೇಕ 90% ಯಂಗ್ಸ್ಟರ್ಸ್ ಒಂದು ಬಗೆಯ ದ್ವಂದ್ವಗಳಲ್ಲೇ ಬಂದಿರ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಅದರ ಕಾರಣಗಳೇನು ಸರ್?
7: ಹೌದು ಸರ್, ಒಂದು ಅವರ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ, ಓಕೆ ತಂದೆ ತಾಯಿ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಸಪೋರ್ಟ್ ಹೇಗೆ ಮಾಡ್ತಾರೆ, ಆಯ್ತಪ್ಪ ಮಗ ನೀನು ಹೋಗು ಅಥವಾ ಮಗಳ ನೀನು ಹೋಗು ನೀನು ಮಾಡು ಈ ಕೆಲಸ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ತಂದೆ ತಾಯಿ ಏನ್ ಮಾಡ್ತಾರೆ, ಹೌದಾ ಈ ಜಾಬ್ ನಿನ್ ಸಿಗ್ತದ ನೀನ್ ಮಾಡಬಹುದಾ, ಅವರಲ್ಲಿ ಒಂದು ಏನೋ ಒಂದು ಆತಂಕ ಆಯ್ತಾ, ಅದೊಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು, ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ನಾವೇನ್ ಹೇಳ್ತೇವೆ ಜೆನ್ಜಿ ಅಂತ ನಾವ್ ಹೇಳ್ತೇವೆ, ಈಗ ಜನರೇಷನ್ ಜೆಡ್ ಅಂತೇಳಿ, ಅವ್ರು ಹೇಗೆ ತಮ್ಮಂತ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಅವ್ರಿಗೆಲ್ಲಾನು ಗೊತ್ತು, ನನಗೆ ಎಲ್ಲಾನು ನಾನು ತಿಳ್ಕೊಂಡಿದ್ದೀನಿ. ಟೆಕ್ನಿಕಲ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಬಿಹೇವಿಯರ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಸಹ ಅವರು ಅವರನ್ನು ಅವರೇ ಒಂಥರ ಮೇಲಿನ ಮಟ್ಟದಲ್ಲಿ ಇಟ್ಕೊಂಡು, ಓಕೆ ನನ್ನ ಇದ್ರಿಗೆ ಯಾರು ಇಲ್ಲ ನಾನೇ ಇಲ್ಲ, ಇದೇನಾಗ್ತದೆ ಒಂದೊಂದು ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಓವರ್ ಕಾನ್ಫಿಡೆನ್ಸ್ ಒಬ್ಬ ಒಂದು ಸ್ಟೂಡೆಂಟಿಗೆ ಬಂದರೆ ಸ್ವಲ್ಪ ಫೇಲ್ಯೂರ್ ಆಗೋದು ಸ್ವಲ್ಪ ಚಾನ್ಸಸ್ ತುಂಬ ಜಾಸ್ತಿನೇ. ಯಾಕಂತ ಹೇಳಿದ್ರೆ ಈಗ ಎದುರಿಗೆ ಕೂತಂತ ಇಂಟರ್ವ್ಯೂ ಅವರು ಕ್ವಶನ್ಸ್ ಏನಾದರೂ ಕೇಳ್ಬೋದು, ಅವ್ರಿಗೆ ಕ್ವಶನ್ ಕೇಳ್ತಾರೆ, ಅವರ ಒಂದು ಪರ್ಸನಾಲಿಟಿ ಅಸೆಸ್ ಮಾಡ್ತಾರೆ. ಅವರು ಹೇಗೆ ಒಂದು ಜಾಬ್ ಕೊಟ್ಟರೆ, ಒಂದು ಒಳ್ಳೆ ಜಾಬ್ ಕೊಟ್ಟರೆ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಕ್ರೈಸಿಸ್ನ, ಒಂದು ಕಂಪನಿಯಲ್ಲಿ ಒಂದು ಒಳ್ಳೆ ಜಾಬ್ ಇದೆಯಾ, ಹೈಯರ್ ಪೊಸಿಷನ್ ಇದೆ, ಯಾಕೆ ಸಬ್ಆರ್ಡಿನೇಟ್ಸ್ನ ನೋಡ್ಬೇಕು ಅವರು ಆಯ್ತಾ. ಸಬ್ಆರ್ಡಿನೇಟ್ಸ್ ನೋಡಿ ಅವರದ್ದೇ ಆದಂಥ ಕೆಲವೊಂದು ಕೊರತೆಗಳು ಮತ್ತೊಂದೇನೋ ಇನ್ನೊಂದೇನೋ ಕಂಪನಿಯಲ್ಲಿ ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅವರು. ಆ ಫುಲ್ಫಿಲ್ ಮಾಡಲಿಕ್ಕೆ, ಅವರ ನೀಡ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ ಇವರು ಕೆಪೇಬಲ್ ಇದಾರಾ ಇಲ್ಲ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಲೇಬೇಕು. ಯಾರಿಗೆ? ಸಬ್ಆರ್ಡಿನೇಟ್ಸ್ಗೆ, ಎಂಪ್ಲಾಯೀಸ್ಗೆ, ಅದು ಇವರ ಜವಾಬ್ದಾರಿ ಅದು ಆಯ್ತಾ. ಸೊ ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ ಅಂತೇಳಿ, ಇದೆಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ರಿಕ್ರೂಟ್ಮೆಂಟ್ ತಗೊಳ್ಳುವಾಗ. ಸೊ ಆ ಬೇರೆ ಫ್ಯಾಕ್ಟರ್ಸ್ನ ಹೇಳಿದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೇಗಾಗ್ತದೆ ಅಂದರೆ ಅವರಿಗೆ ಬೇಗ ರಪ್ಪ ಅಂತೇಳಿ ಆನ್ಸರ್ ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಓಕೆ ಇದು ನನಗೆ ಪ್ರಾಬ್ಲಮ್ ಇದೆ ನಾನು ಅನಾಲಿಸಿಸ್ ಮಾಡ್ಬೋದು ಹಾಗೆ ಅಂತೇಳಿ. ಸೊ ಇದು ಒಂದು ಕಾರಣ. ಹಾಗೆ ಅದ್ರ ಜೊತೆಗೇನೆ ಒಂದು ಐಡೆಂಟಿಟಿ ಕ್ರೈಸಿಸ್ ಅಂತ ಅವ್ರ ಕಡೆ ಬರ್ತದೆ, ಐಡೆಂಟಿಟಿ ಕ್ರೈಸಿಸ್. ಆ ಕ್ರೈಸಿಸ್ ಬಂದಾಗ ಅವರಲ್ಲಿ ಏನೋ ಒಂದು ತಳಮಳ ಮನಸ್ಸಲ್ಲಿ, ಆ ತಳಮಳ ಆದಾಗ ಅವರಿಗೆ ಮೆಂಟಲಿ ದೇಲ್ ಡಿಸ್ಟರ್ಬ್. ಯಾವಾಗ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಸೊ ಅವರ ಬಿಹೇವಿಯರ್ಸ್ ಕೂಡ ಚೇಂಜ್ ಆಗ್ತದೆ, ಅವರ ಕಮ್ಯುನಿಕೇಶನ್ ಕೂಡ ಹೊರಟೋಗ್ತದೆ, ಏನು ಬರಲ್ಲ. ಸೊ ಇದೊಂದು ಕಾರಣ ಆಗಿರ್ಬೋದು ಫೇಲ್ಯೂರ್ ಆಗೋಕೆ.
6: ನೀವು ಹೇಳ್ತಾ ಇರಬೇಕಾದ್ರೆ ನನಗೆ ಅನಿಸಿದ್ದು ಒಂದು ಅಂದ್ರೆ ಮಿಸ್ ಅಲೈನ್ಮೆಂಟ್ ಅಂತ ಕರಿತೀವಲ್ಲ, ಅಂದ್ರೆ ಒಂದು ಫರ್ಮ್ ಸ್ಟ್ಯಾಂಡ್ಸ್ ಜೊತೆಗೆ ಇರುವಂತ ಒಬ್ಬ ಹುಡುಗ ಇಂಟ್ರೋವರ್ಟ್ ಆಗಿರ್ತಾನೆ.
7: ಹೌದು,
6: ಅವನು ಅದರ್ ಎಂಡ್ ಗೊತ್ತಿರೋದಿಲ್ಲ, ಅಂದ್ರೆ ಅದರ್ ಪಾಸಿಬಿಲಿಟೀಸ್ಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂದ್ರೆ ಹೊರ ಜಗತ್ತು, ಹೊಸ ಜಗತ್ತು, ಒಂದು ಕಂಪನಿ ಎನ್ವೈರನ್ಮೆಂಟು. ಅವನು ಒಬ್ಬ ಯಂಗ್ಸ್ಟರ್, ತುಂಬ ಎಕ್ಸಲೆಂಟ್ ಆಗಿರ್ತಾನೆ ಅಕಾಡೆಮಿಕ್ಸ್ ಅಲ್ಲಿ, ಪ್ರಾಯೋಗಿಕವಾಗಿಯೂ ಕೂಡ ಎಕ್ಸಲೆಂಟ್ ಆಗಬಹುದಾದ ಸಾಧ್ಯತೆ ಇರ್ತದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಇಂಟರ್ವ್ಯೂನ ಸಂದರ್ಭದಲ್ಲಿ ಅವರು ಇಂಟ್ರೋವರ್ಟ್ ಆಗ್ತಾರೆ ಬಹಳ ಸಂದರ್ಭಗಳಲ್ಲಿ. ಈಗ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ವಿಸಿಬಿಲಿಟಿಯ ಪ್ರಶ್ನೆ ಎತ್ತಲಾಗತ್ತೆ. ವೆನ್ ಯು ಆರ್ ವಿತ್ ಎನರ್ಜೆಟಿಕ್ ವಿಸಿಬಿಲಿಟಿ, ವೆನ್ ಯು ಆರ್ ವೈಬ್ರೆಂಟ್ ಇನ್ ಟರ್ಮ್ಸ್ ಆಫ್ ಸ್ಪೀಕಿಂಗ್, ಹಂಗಿದ್ರೆ ಮಾತ್ರ ನೀವು ತುಂಬಾ ಇಂಪಾರ್ಟೆಂಟ್ ಪ್ರೊಫೆಷನಲ್ ಅಂತ ಕೆಲವರು ಮಿಸ್ಇಂಟರ್ಪ್ರಿಟ್
7: ಮಾಡ್ತಾರೆ.
6: ಆದರೆ ಇಂಟ್ರೋವರ್ಟ್ ಇದ್ದವನ ಒಳಗೂ ಕೂಡ ಒಂದು ಶಕ್ತಿ ಇರ್ತದೆ. ಅವನು ಇಂಟರ್ವ್ಯೂ ಅಟೆಂಡ್ ಆಗುವಾಗ ತುಂಬ ದ್ವಂದ್ವಾತ್ಮಕವಾಗಿ ಅವನು ಎಕ್ಸಿಕ್ಯೂಟ್ ಮಾಡ್ತಾನೆ ಸರ್. ಇದು ಏನಾಗ್ತಾ ಇರ್ತದೆ ಅವನ ತಲೆಯಲ್ಲಿ ಏನಾಗ್ತದೆ ಅಂದ್ರೆ ಹಿ ಈಸ್ ವೆರಿ ಎಫಿಷಿಯಂಟ್, ಬಟ್ ಎಟ್ ದ ಮೊಮೆಂಟ್ ಆಫ್ ಫೇಸಿಂಗ್ ಇಂಟರ್ವ್ಯೂ ಹಿಸ್ ಇಂಟ್ರೋವರ್ಟ್ನೆಸ್ ಹಾಂಟ್ಸ್ ಹಿಸ್ ಪರ್ಸನಾಲಿಟಿ. ಆ ಸಂದರ್ಭದ ಹಂತ ಹೇಗಿರ್ತದೆ, ಅದನ್ನು ಮೀರೋದಕ್ಕೆ ಏನ್ ಮಾಡಬಹುದು ಅವರು? ಯಾಕಂದ್ರೆ ಇಂಟರ್ವ್ಯೂವರ್ ಸಂದರ್ಶಿತ ಮತ್ತು ಸಂದರ್ಶಕ ಇದಾರಲ್ಲ, ಸಂದರ್ಶಕನಿಗೆ ಗೊತ್ತಾಗತ್ತೆ. ಅಂದ್ರೆ ಆ ತರದ ಅಪ್ಡೇಟೆಡ್ ಐಡೆಂಟಿಟಿ ಜೊತೆಗೆ ಇದ್ದ ಲೀಡರ್ ಇದ್ದಾಗ ಮಾತ್ರ ದಿಸ್ ಏನೋ ಕ್ಯಾಂಡಿಡೇಟ್ ಈಸ್ ವೆರಿ ಪರ್ಫೆಕ್ಟ್. ವೆನ್ ಇಟ್ ಕಮ್ಸ್ ಟು ಸ್ಪೀಕಿಂಗ್ ಹಿ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್ ಅಂತ ಗೊತ್ತಾದವರು ಅವರು ಅಂತವ್ರು ಸೆಲೆಕ್ಟ್ ಮಾಡ್ತಾರೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಅವ್ರು ಮಾತನಾಡೋದೇ ಇಲ್ಲ ಅನ್ನುವ ಕಾರಣಕ್ಕಾಗಿನೇ ಅವರ ಕ್ಯಾಂಡಿಡೇಚರ್ ಅನ್ನು ರಿಜೆಕ್ಟ್ ಮಾಡ್ತಾರೆ. ಇದನ್ನ ಈ ಸಂದರ್ಭವನ್ನ ಇಂಥ ಸಂದರ್ಭವನ್ನ ಈ ಟೆಂಡೆನ್ಸಿಯನ್ನು ನೀವು ಹೆಂಗ್ ನೋಡ್ತೀರಿ ಸರ್ ಸೈಕಾಲಜಿ ಕಾಂಟೆಕ್ಸ್ಟ್ ಅಲ್ಲಿ?
7: ಈಗ ಸೈಕಾಲಜಿ ಕಾಂಟೆಕ್ಸ್ಟ್ ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಹೀಗೆ ನೀವು ಹೇಳಿದ್ರಲ್ಲಿ ಈಗ ಒಬ್ಬ ವಿದ್ಯಾರ್ಥಿ ಮೇ ಬಿ ಇನ್ಫೀರಿಯರಿಟಿನೋ ಅಥವಾ ಸುಪೀರಿಯರಿಟಿನೋ ಅಂತ ಹೇಳಿ ಮೊಟ್ಟ ಮೊದಲಿಗೆ ನೋಡ್ಬೇಕಾದ್ರೆ ಈಗ ನಮ್ಮ ಸೈಕಾಲಜಿಯಲ್ಲಿ ಒಂದು ಥಿಯರಿ ಇದೆ ಪರ್ಸನ್ ಸೆಂಟರ್ಡ್ ಅಂತೇಳಿ. ಪರ್ಸನ್ ಸೆಂಟರ್ಡ್ ಕೊಟ್ಟಿರೋದು ನಮ್ಮ ಕಾರ್ಲ್ ರೋಜರ್ಸ್ ಅಂತ, ಈಸ್ ಅ ಗ್ರೇಟ್ ಸೈಕಾಲಜಿಸ್ಟ್ ಸೈಂಟಿಸ್ಟ್ ಆಸ್ ವೆಲ್. ಅವರ ಒಂದು ಥಿಯರಿಯಲ್ಲಿ ಅವ್ರು ಮಾತಾಡ್ತಾರೆ ಏನಂತ, ಒಂದು ರಿಯಲ್ ಸೆಲ್ಫ್ ಮತ್ತೊಂದು ಐಡಿಯಲ್ ಸೆಲ್ಫ್ ಅಂತೇಳಿ. ರಿಯಲ್ ಸೆಲ್ಫ್ ಅಂತ ಹೇಳಿದ್ರೆ ನಾನು, ನಾನೇನು ಆಯ್ತಾ, ನನ್ನ ಎಬಿಲಿಟಿ ಏನಿದೆ, ನನ್ನ ಸ್ಕಿಲ್ ಏನಿದೆ ಆಯ್ತಾ, ದಟ್ ಈಸ್ ರಿಯಲ್ ಸೆಲ್ಫ್. ಯಾವ ವ್ಯಕ್ತಿ ಅಥವಾ ವಿದ್ಯಾರ್ಥಿ ತಮ್ಮ ರಿಯಲ್ ಸೆಲ್ಫ್ನ ಅರ್ಥ ಮಾಡ್ಕೊಂಡು ಅದರ ಪ್ರಕಾರನೇ ಅವರು ಬಿಹೇವಿಯರ್ನ ಮಾಡಿಫೈ ಮಾಡ್ತಾ ಹೋದ್ರೆ ಜೀವನದಲ್ಲಿ ಯಾವುದು ಕಷ್ಟ ಬರಲ್ಲ, ಯಾವುದು ಕ್ರೈಸಿಸ್ ಆಗಲ್ಲ, ಯಾವುದು ಇಂಟರ್ವ್ಯೂ ಅಟೆಂಡ್ ಮಾಡಲಿ ಏನೇ ಆಗಲಿ ತುಂಬ ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡ್ತಾನೆ. ಅವನಿಗೆ ಏನು ಗೊತ್ತಿದೆಯಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾನೆ ಅವನು. ಈಗ ಇಂಟರ್ವ್ಯೂ ಬಂದಾಗ ನಮಗೇನು ಗೊತ್ತಿದೆಯಲ್ಲ ಅಪ್ಲೈಡ್ ಮಾಡಿ ನಾವು ಆನ್ಸರ್ ಮಾಡಬೇಕಾಗ್ತದೆ ಅಲ್ಲಿ, ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಕಂಪನಿ ಹಾಗೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಕೆಲವೊಬ್ಬರೆಲ್ಲ ಅವರ ಒಂದು ರಿಯಲ್ ಸೆಲ್ಫ್ ಅನ್ನು ಬಿಟ್ಟು ಈ ಐಡಿಯಲ್ ಸೆಲ್ಫ್ಗೆ ಅಡಾಪ್ಟ್ ಆಗ್ಲಿಕ್ಕೆ ಹೋಗ್ತಾರೆ ಅವರು. ಹೊರಗಿನ ಜಗತ್ತಿನಿದೆ, ಅದ್ರ ಪ್ರಕಾರ ನಾನು ಹೋಗ್ಬೇಕು, ನನಗೆ ಸ್ಕಿಲ್ ಇದೆಯಲ್ಲ ಅಂತ ಗೊತ್ತಿಲ್ಲ, ನನಗೆ ಎಬಿಲಿಟಿ ಇದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರು ಏನ್ ಮಾಡ್ತಾರೆ ಇನ್ನೊಂದಕ್ಕೆ ಇಂಪ್ರೆಸ್ ಆಗ್ತಾರೆ.
6: ಚೌಕಟ್ಟುಗಳನ್ನು
7: ಸೊ ಅಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತದಲ್ಲ ಎರಡು ನಡುವೆ. ಸೊ ಕಾನ್ಫ್ಲಿಕ್ಟ್ ಆದಾಗ ಅವರು ಫೀಲ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ. ಹಾಗೆ ನನ್ನ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಸೆಲ್ಫ್ ಮಾನಿಟರಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್, ಸೆಲ್ಫ್ ಅನಾಲಿಸಿಸ್. ವಿಥೌಟ್ ಸೆಲ್ಫ್ ಅನಾಲಿಸಿಸ್ ಯಾರೇ ಆಗಲಿ ನಾವು ಜೀವನದಲ್ಲಿ ಸಕ್ಸಸ್ ಸ್ವಲ್ಪ ಕಡಿಮೆನೆ. ನಮ್ಮ ಲಿಮಿಟೇಷನ್ ಗೊತ್ತಾಗಬೇಕಲ್ಲ, ನಮಗೆ ಲಿಮಿಟೇಷನ್ ಗೊತ್ತಾದ್ರೆ ಮಾತ್ರ ನಾವು ಹೋಗ್ಬೋದು ಅಷ್ಟೇ. ಈಗ ಇಂಟರ್ವ್ಯೂವರು ತುಂಬ ಕ್ವಶನ್ಸ್ ಕೇಳ್ತಾರೆ ಯಾಕಂತೇಳಿ ಬೇರೆ ಬೇರೆ ಆಂಗಲ್ ಅಲ್ಲಿ ವೆದರ್ ಕ್ಯಾಂಡಿಡೇಟ್ ಈಸ್ ಏಬಲ್ ಟು ಹ್ಯಾಂಡಲ್ ಕ್ರೈಸಿಸ್ ಇನ್ ದ ಕಂಪನಿ ಅಂತೇಳಿ. ಸೊ ಇದೊಂದು ಚೌಕಟ್ಟು ಇರ್ಬೋದು ಯಾವುದರಲ್ಲಿ ಒಂದು ಕಂಪನಿ ಬಂದಾಗ, ಒಬ್ಬ ವ್ಯಕ್ತಿತ್ವ ಬಂದಾಗ, ಒಬ್ಬ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಇದು ಸಹ ಇರ್ಬೋದು ಒಂದು ಪಾಯಿಂಟ್ ಹಾಗೆ.
6: ಅಂದ್ರೆ ನೀವು ಯಾವಾಗಲೇ ಹೇಳಿದ್ರಿ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ನ ಒಂದು ಪಾಸಿಂಗ್ ರೆಫರೆನ್ಸ್ ಕೊಟ್ಟ್ರಿ. ಅಂದ್ರೆ ಎರಡು ವ್ಯಕ್ತಿತ್ವಗಳಲ್ಲೂ ಈ ತರದ ಒಂದು ತಾನು ಯಾವ್ದು ಅಲ್ವೋ ಆ ತರಹದ ಒಂದು ಐಡಿಯಲ್ ಹಂತಕ್ಕೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ದ್ವಂದ್ವಗಳನ್ನ ಅವರೇ ಮೈ ಮೇಲೆ ಎಳೆದುಕೊಂಡು ಬಿಡ್ತಾರೆ ಅಂತ. ಅಂದ್ರೆ ಈಗ ಓವರ್ ಕಾನ್ಫಿಡೆನ್ಸ್ ಇರೋರು ಕೂಡ ಇಲ್ಲದೆ ಇರೋದನ್ನ ಹೇಳಿ ಸಮಸ್ಯೆಗಳನ್ನ ಎದುರಿಸಿಬಿಡ್ತಾರೆ. ಎಟ್ ದ ಸೇಮ್ ಟೈಮ್ ದೋಸ್ ಹೂ ಆರ್ ವೆರಿ ವೆಲ್ ವರ್ಸ್ಡ್ ಸಚ್ ಕ್ಯಾಂಡಿಡೇಟ್ಸ್ ಆಲ್ಸೋ ಫೇಸ್ ದ ಸೇಮ್ ಪ್ರಾಬ್ಲಮ್
7: ಅನ್ನುವಂಥದ್ದು.
6: ನನಗೆ ಇನ್ನೊಂದು ಹೀಗೆ ನೀವು ಮಾತಾಡಬೇಕಾದ್ರೇ ನನಗೆ ಅನಿಸಿತು ಅಂದರೆ ಯಾರು ಸಂದರ್ಶನ ಮಾಡ್ತಿರ್ತಾರಲ್ಲ, ಐ ಹರ್ಡ್ ಸಮ್ ಇನ್ಸಿಡೆಂಟ್ಸ್ ಇನ್ಸಿಡೆನ್ಸಸ್ ಇನ್ ದ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ ಬೈ ವರ್ಚು ಆಫ್ ದೇರ್ ಪ್ರೆಸೆನ್ಸ್ ಕ್ಯಾಂಡಿಡೇಟ್ಸ್ ಪ್ರೆಸೆನ್ಸ್ ಇರುತ್ತಲ್ಲ, ಯಾರೋ ಒಬ್ಬರು ಸಂದರ್ಶನಕ್ಕೆ ಬಂದಿರ್ತಾರಲ್ಲ ಅಭ್ಯರ್ಥಿ, ಅವರು ನಡೆಯುವ ರೀತಿ, ಅವರು ಕುಳಿತುಕೊಳ್ಳುವ ಭಂಗಿ, ಮತ್ತು ನೋಡುವ ರೀತಿ, ಮತ್ತು ಸಂದರ್ಶನವನ್ನು ಎದುರಿಸುವಾಗ ಅವರು ಹೇಗೆ ಗೆಸ್ಚರ್ಗಳನ್ನು ಕೊಡ್ತಾರೆ ಅನ್ನೋದನ್ನೇ ಆಧರಿಸಿಕೊಂಡು ಈ ಕ್ಯಾಂಡಿಡೇಟ್ ನಮಗೆ ಪ್ರಿಫರೇಬಲ್ ಹೌದಾ ಅಲ್ವಾ ಅಂತ ನಿರ್ಣಯ ಮಾಡುವಷ್ಟರ ಮಟ್ಟಿಗೆ ಕೆಲವು ಲೀಡರ್ಸ್ಗಳು ವೆಲ್ ವರ್ಸ್ಡ್ ಇರ್ತಾರಲ್ಲ. ಈ ಸಾಧ್ಯತೆಗಳನ್ನು ಒಬ್ಬ ಸಂದರ್ಶನಕ್ಕೆ ಹೋಗಬಹುದಾದ ಅಭ್ಯರ್ಥಿ ಹೆಂಗೆ ಪರಿಗಣಿಸ್ಬೇಕು? ಯಾಕಂದರೆ ಡ್ರೆಸ್ ಸೆನ್ಸ್ ಇರಬೇಕು, ಆಮೇಲೆ ಮಾತನಾಡುವಾಗ ಯಾವ ರೀತಿ ಇರಬೇಕು, ಅದು ಓವರ್ ಕಾನ್ಶಿಯಸ್ ಆಗಬಾರ್ದು ಅನ್ನುವಂಥದ್ದು ಇದೆ. ಆದರೆ ಅದು ಕೂಡ ಪರಿಗಣನೆ ಆಗ್ತದೆ ಅನ್ನುವಂಥದ್ದು ಒಂದಿರುತ್ತೆ. ಕೆಲವು ಸಲ ಸಂದರ್ಶನಕ್ಕೆ ಬರೋರು ಹೇಗಿರ್ತಾರೆ ಅಂತಂದ್ರೆ ಸುಮ್ಮನೆ ಯಾಂತ್ರಿಕವಾಗಿ ಬಂದ್ಬಿಟ್ಟಿರ್ತಾರೆ, ಅದು ಲೀಡರ್ಗಳಿಗೆ ಗೊತ್ತಾಗತ್ತಂತೆ. ಸೊ ಈ ಆಯಾಮವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ಯಾಕಂದ್ರೆ ಬಹುತೇಕ ಯಂಗ್ಸ್ಟರ್ಗಳಿಗೆ ಓರಿಯೆಂಟೇಶನ್ ಇಲ್ಲ, ಯಾಂತ್ರಿಕತೆಯ ಅವಲಂಬನೆ ಬಂದಾಗ ಎಲ್ಲರೂ ಇಂಟ್ರೋವರ್ಟ್ ಆಗಿದ್ದಾರೆ ಸರ್. ಈಗ ಹೊರ ಜಗತ್ತು ಗೊತ್ತೇ ಇಲ್ಲ, ಹೊರ ಜಗತ್ತಿನ ಜೊತೆಗೆ ಬೆರೆಯುವಂತ ಒಂದು ಡೈಮೆನ್ಷನ್ಸ್ ಪೂರ್ತಿ ಕಡಿಮೆ ಆಗಿರೋದ್ರಿಂದ ಇಂಥ ಸೂಕ್ಷ್ಮಗಳನ್ನ ನಾವು ಹೇಗೆ ಗ್ರಹಿಸಬಹುದು ಸಂದರ್ಶನದ ಹಂತವನ್ನ ಎದುರಿಸುವ ಕಾಲಕ್ಕೆ? ಅದು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ?
7: ಈಗ ನಾನು
6: ಬೈ ವರ್ಚು ಆಫ್
7: ಗೆಸ್ಚರ್ಸ್ ಈಗ ನಾನು ಒಂದಾಗ್ಲೇ ಒಂದು ಪಾಯಿಂಟ್ ನ ಹೇಳಿದೆ, ಸೆಲ್ಫ್ ಮಾನಿಟರಿಂಗ್ ಅಂತೇಳಿ. ಸೆಲ್ಫ್ ಮಾನಿಟರಿಂಗ್ ಹೌದು ತುಂಬಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ, ಜೊತೆಗೆ ಒಂದು ಜೀವನದಲ್ಲಿ ಒಂದು ಶಿಸ್ತ್ ಅಂತ ಬೇಕಲ್ಲ ಅದು ಒಂದು. ಈಗ ಆಬ್ವಿಯಸ್ಲಿ ಈಗ ನಾವು ಇಂಟರ್ವ್ಯೂ ಅಟೆಂಡ್ ಆದಾಗ ಎಲ್ಲ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಮಗೆ. ನಾವು ಒಂದು ನಡೆಯುವ ರೀತಿಯಾಗಲಿ, ಮಾತಾಡುವ ರೀತಿಯಾಗಲಿ, ಕಮ್ಯುನಿಕೇಷನ್, ಮತ್ತೆ ನಮ್ದು ಅಪಿಯರೆನ್ಸ್ ಹೇಗಿದೆ, ವೆದರ್ ದ ಕ್ಯಾಂಡಿಡೇಟ್ ಈಸ್ ವೆರಿ ಪೊಲೈಟ್ ಆರ್ ಲಿಟ್ಲ್ ಬಿಟ್ ಆಫ್ ಅಗ್ರೆಸಿವ್ ಅಂತೇಳಿ, ಇದು ಸಹ ಇಂಪಾರ್ಟೆಂಟ್ ಆಗ್ತದೆ. ಈಗ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಂತ ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟು ಫಸ್ಟು ಒಂದು ಸುಮ್ಮನೆ ಒಂದು ಕೂತ್ಕೊಂಡು ನಂದೇನಿದೆಯಪ್ಪ, ವಾಟ್ ಐ ಆಮ್ ಟುಡೇ, ರೈಟ್, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ನನ್ನ ಸ್ಕಿಲ್ನ ನಾನು ಹೇಗೆ ಪ್ರೆಸೆಂಟ್ ಮಾಡೋದು, ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡೋದು ಹೇಗೆ, ಪಾಸಿಟಿವ್ ಆಗಿ ಒಂದು ಮಾತಾಡುವ ಟೋನ್ ಆಗಲಿ, ಟೋನ್ ಕೂಡ ಇಂಪಾರ್ಟೆಂಟ್. ನಮ್ಮ ಟೋನು ಸಹ ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್, ಯಾರಿಗೆ ನಮಗೆ ಎದುರಿಗೆ ಕೂತ ವ್ಯಕ್ತಿಗೆ ಅವ್ರು ಅದ್ರ ಥ್ರೂನೇ ಅವ್ರು ಅನಾಲಿಸಿಸ್ ಮಾಡ್ತಾರೆ. ಟೋನು ನಮ್ಮ ವಿ ಎಫ್ ಎಕ್ಸ್ಪ್ರೆಷನ್ ಆಗಲಿ, ಆಯ್ತಾ, ನಾವು ಬಾಡಿ ಪೋಶ್ಚರ್ಸ್ ಆಗಲಿ ಕೂಡೋದೆಲ್ಲ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ನಾನೊರಬಲ್ ಕ್ಯೂಸ್ ಅಂತ ನಡೀತಾ ಸೈಕಾಲಜಿಯಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಇಂಟರ್ವ್ಯೂ ಆಗಲಿ, ಯಾವುದೇ ಒಂದು ಸರ್ಕಮ್ಸ್ಟೆನ್ಸ್ ಆಗಲಿ, ಸೊ ಅದರದೇ ಆದಂಥ ಕೆಲವೊಂದು ರಿಕ್ವೈರ್ಮೆಂಟ್ ಇರ್ತದೆ. ಆ ರಿಕ್ವೈರ್ಮೆಂಟ್ ಪ್ರಕಾರ ವೆದರ್ ಯು ಆರ್ ಪ್ರಿಪೇರ್ಡ್ ಆರ್ ನಾಟ್. ಸೊ ಈ ಒಂದು ಚೌಕಟ್ಟಲ್ಲಿ ಅವರು ಸೆಲ್ಫ್ ಮಾನಿಟರಿಂಗ್ ಮಾಡ್ತಾ ಹೋದ್ರೆ ದೇ ಕ್ಯಾನ್ ಈಸಿಲಿ ದೇ ಕ್ಯಾನ್ ಸಕ್ಸಸ್ ಅಂತ ಅಟೆಂಡ್ ಮಾಡಲಿ ಅಂತ. ಕ್ವಶನ್ಸ್ ಹೇಗೆ ಬರ್ತದೆ ನನಗೆ, ಮೋರ್ ಆಫ್ ಕ್ವಶನ್ಸ್ ಐ ಮೇ ಗೆಟ್ ಅಪ್ಲೈಡ್ ಅಂತೇಳಿ. ಸೊ ವೈ? ಬಿಕಾಸ್ ದೇ ವಾಂಟೆಡ್, ದೇ ವಾಂಟ್ ಟು ನೋ ದಟ್ ವಾಟ್ ಐ ಆಮ್ ಅಂತೇಳಿ, ನನ್ನ ಸ್ಕಿಲ್ ಏನಿದೆ. ಸೊ ಈ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಒಬ್ಬ ಅಭ್ಯರ್ಥಿ, ಸೊ ದೇ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಅ ಗುಡ್ ಜಾಬ್ ಅಂತ, ದೇ ಕ್ಯಾನ್ ಇಂಪ್ರೆಸ್.
6: ನೀವು ಹೇಳಕಲ್ಲಕ್ಕೆ ನನಗೆ ಅನಿಸಿದ್ದು, ನನಗೆ ಗೊತ್ತಿರೋದನ್ನ ಗೊತ್ತಿದೆ ಅಂತ ಹೇಳಿಕೊಳ್ಳುವ ಸಂದರ್ಭದಲ್ಲಿ ನನಗಷ್ಟೇ ಗೊತ್ತಿದೆ ಅನ್ನುವ ರಿಫ್ಲೆಕ್ಷನ್ ಕಾಣಿಸ್ಕೊಳ್ಬಾರ್ದು. ಮಾರ್ಚ್ 6 ಮತ್ತು ಮಾರ್ಚ್ 7 ಎರಡು ದಿವಸಗಳ ಕಾಲ ಎಸ್ ಡಿ ಎಂ ನಲ್ಲಿ ಜಾಬ್ ಮೇಳ ನಡೀತಾ ಇತ್ತಲ್ಲ, ಮೊದಲ ದಿನದ ಒಂದು ಅನುಭವವನ್ನು ಹೇಳೋದಾದ್ರೆ, ಒಬ್ರು ಹೈಯರ್ ಪೊಸಿಷನ್ ಅಲ್ಲಿರುವ ಲೀಡರ್ ಹೇಳಿದ್ರು ನನಗೆ. ಅವ್ರು ಏನು ಹೇಳಿದ್ರು ಅಂದ್ರೆ, ತುಂಬಾ ಮಕ್ಕಳಲ್ಲಿ ದ್ವಂದ್ವ ಇದೆ ಅಂತ. ಅಂದ್ರೆ ಯಾವ ಹುದ್ದೆಗೆ ಹೋಗ್ಬೇಕು ಅನ್ನೋದೇ ಸ್ಪಷ್ಟತೆ ಇಲ್ಲ ಅಂತ ಒಂದು ಹೇಳಿದ್ರು. ಯಾವ ಹುದ್ದೆಗೆ ಹೋಗ್ಬೇಕು ಒಂದು, ಯಾಕಂದ್ರೆ ನಾವು ಓದುವ ಕಾಲಕ್ಕೆ ಒಂದು ಸ್ಪಷ್ಟತೆಯ ಜೊತೆಗಿರ್ತೀವಲ್ಲ, ಒಂದು ಸ್ಟ್ರೀಮ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಆದ್ರೆ ಆ ಸ್ಟ್ರೀಮ್ ಆಯ್ಕೆ ಮಾಡಿಕೊಂಡು ಇಂಟರ್ವ್ಯೂ ಹಂತದಲ್ಲಿ ಬಂದಾಗಲೂ ಕೂಡ ನಾನು ಯಾವ ಸ್ಟ್ರೀಮಿಗೆ ಹೋಗ್ಬೇಕು, ಯಾವ ಜಾಬ್ ಅಥವಾ ಯಾವ ಪ್ರೊಫೆಷನಲ್ ಅರೆ ನಾನು ಪ್ರವೇಶ ಮಾಡಬೇಕು ಅನ್ನುವ ಸ್ಪಷ್ಟತೆ ಇಲ್ಲ ಅನ್ನುವಂತ ಒಂದು ಅಬ್ಸರ್ವೇಷನ್ ಅನ್ನು ಅವರು ಕೊಟ್ಟರು. ಇದಕ್ಕೆ ಏನ್ ಕಾರಣ ಸರ್ ಅಂದ್ರೆ, ಪಾಲಿಸಿ ಮೇಕಿಂಗ್ ಪಾಲಿಸಿ ಕಾಂಟೆಕ್ಸ್ಟ್ ಅಲ್ಲಿ ಸಮಸ್ಯೆ ಇದೆಯಾ, ಅಥವಾ ಎಜುಕೇಶನಲ್ ಸೆಕ್ಟರ್ ಪಾಲಿಸಿಗೆ ಅನುಗುಣವಾಗಿನೇ ಕೆಲಸ ಮಾಡ್ತಾ ಇದೆಯಲ್ಲ, ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಈ ದ್ವಂದ್ವ ಕೆಲವು ಮಕ್ಕಳಲ್ಲಿ ಯಾಕೆ ಉಳಿತದೆ, ಅದನ್ನ ಹೇಗೆ ಅವರು ಮೀರಬಹುದು ಅಂತ ಅನ್ಸುತ್ತೆ ಸರ್ ತಮಗೆ?
7: ಈಗ ನೋಡಿ, ಸದ್ಯದ ದಿನಗಳು ಹೇಗಿದೆ ಅಂತ ಹೇಳಿದ್ರೆ, ಈ ಎಸ್ಪೆಷಲಿ ಮಕ್ಕಳಿಗೆ ಸುಮಾರು ಅಪರ್ಚುನಿಟಿ ಇದೆ, ಅವರಿಗೆ ಬೇರೆ ಬೇರೆ ಸ್ಥಳದಲ್ಲಿ ಅಪರ್ಚುನಿಟಿ ಇದೆ. ಮತ್ತೊಂದ್ರಲ್ಲಿ ನೋಡೋದಾದ್ರೆ, ಸೈಕಾಲಜಿಕಲಿ ದೇ ಆರ್ ವೆರಿ ಚೂಸಿ ಸೆಲೆಕ್ಟಿವ್. ಯಾವ್ದೋ ಒಂದು ಕಂಪನಿಗೆ ಹೋಗ್ತಾರೆ, ಏನೋ ಒಂದು ಸ್ವಲ್ಪ ಇಷ್ಟ ಆಗ್ತದೆ, ಅದು ಬಿಟ್ಟು ಇನ್ನೊಂದು ಕಂಪನಿ ಹೋಗ್ತಾರೆ, ಮತ್ತೊಂದು ಕಂಪನಿ ಹೋಗ್ತಾರೆ. ಅಂದ್ರೆ ಅವರು ಮನಸ್ಸು ಒಂದೇ ಕಡೆ ಫೋಕಸ್ಡ್ ಆಗಿಲ್ಲ ಅಂತ,
6: ವಿಜನರಿ ಅಲ್ಲ,
7: ಅಲ್ಲ ಫೋಕಸ್ಡ್ ಆಗಿ ವಿಜನರಿ ಆಗಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಅಂಡ್ ಸೆಟಲ್. ಯಾವಾಗ ಫೋಕಸ್ ಅನ್ನೋದು ಕಡಿಮೆ ಆಗ್ತದೆ, ಕಡಿಮೆ ಆದಾಗ ಅವರಿಗೆ ಮನಸ್ಸಲ್ಲಿ ಒಂಥರ ದ್ವಂದ್ವ, ಈ ಕಂಪನಿ ಹೋದ್ರೆ ಹೆಂಗೆ ನಾನು, ಆಯ್ತಾ, ಇದು ಬಿಟ್ಟು ಮತ್ತೊಂದು ಹೋದ್ರೆ ಹೀಗೆ ನಾನು,
6: ಶಿಫ್ಟ್ ಮಾಡೋದು ಕಡೆ
7: ಸಡನ್ ಆಗಿ ಶಿಫ್ಟ್ ಆಗ್ತಾರೆ ಅವರು. ಸೊ ಆ ಶಿಫ್ಟೇ ಮೂಲ ಕಾರಣ ಒಂದು ದ್ವಂದ್ವಕ್ಕೆ ಅಂತ. ಇದೊಂದು ದಿಸ್ ಆರ್ ಆಲ್ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಒಬ್ಬ ಮನುಷ್ಯನಲ್ಲಿ, ಅಭ್ಯರ್ಥಿಯಲ್ಲಿ. ಅದು ಸಾಮಾನ್ಯವಾಗಿ ಎಲ್ಲರ ಕಡೆ ಕಾಣಿಸ್ತದೆ, ಬಟ್ ಈ ಜನರೇಷನ್ ಅಲ್ಲಿ ಸ್ವಲ್ಪ ದೇ ಆರ್ ಎಮೋಷನಲ್ಲಿ ಇಂಬ್ಯಾಲೆನ್ಸ್ಡ್ ಟು ದಿ ಕೋರ್. ಕಾನ್ಸ್ಟೆಂಟ್ ಆಗಿಲ್ಲ, ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ತುಂಬಾ ಇದೆ ಅವರ ಕಡೆ, ಕನ್ಸಿಸ್ಟೆನ್ಸಿ ಇಲ್ಲ. ಕನ್ಸಿಸ್ಟೆನ್ಸಿ ಇದ್ರೆ ದೇ ಕ್ಯಾನ್ ಚೂಸ್ ಒನ್ ಪರ್ಟಿಕ್ಯುಲರ್ ಪೋಸ್ಟ್ ಅಥವಾ ಪರ್ಟಿಕ್ಯುಲರ್ ಕಂಪನಿ, ನನಗೆ ಇದೇ ಬೇಕು, ಓಕೆ ಫೈನ್, ಐ ಕ್ಯಾನ್ ಹ್ಯಾಂಡಲ್ ಇಟ್, ಐ ಕ್ಯಾನ್ ಗೋ, ಅಪ್ರೋಚ್
6: ಕಾನ್ಫಿಡೆನ್ಸ್
7: ಬರ್ತದೆ ಬರ್ತದೆ. ಓಕೆ, ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ದ ಸ್ಟೂಡೆಂಟ್ಸ್ ಆರ್ ಕ್ಯಾಂಡಿಡೇಟ್ ಇಸ್ ನೌ ಡೇಸ್, ದೇ ಆರ್ ಎಮೋಷನಲಿ ಲಿಟಲ್ ಬಿಟ್, ನಾಟ್ ಲಿಟಲ್ ಬಿಟ್, ಹೈಯರ್ ಲೆವೆಲ್ ಆಫ್ ಇಂಬ್ಯಾಲೆನ್ಸ್ ಇಸ್ ದೇರ್. ಇದು ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಮಕ್ಕಳ. ಇದರಿಂದ
6: ನನಗೆ ಬಂದ ಮಾಹಿತಿ ಪ್ರಕಾರ ಏನಂತಂದ್ರೆ, ಯಾರು ದ್ವಂದ್ವದಲ್ಲಿದ್ರಲ್ಲ ಅವ್ರು ಕೊನೆಗೆ ಏನಾದ್ರು ಒಂದು ಬೇಕಲ್ಲ ಅಂತ ಪಿಚ್ ಮಾಡಿ ಒಂದು ಪ್ರಶ್ನೆ ಕೇಳಿದ್ರೆ, ಇಲ್ಲ ನಾನು ಆರ್ಮಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೇನೆ ಅಂತಂದ್ರೆ, ಕೊನೆಗೆ ಆರ್ಮಿಗೆ ಹೋದ್ರೆ ಒಂದೇನೋ ಒಂದು ಬದುಕಿನ ಭದ್ರತೆ ಸಿಗಬಹುದಾ, ನಾನು ಒಂದು ದೇಶ ಪ್ರೇಮದ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಐಡಿಯಲ್ ಇದೆ. ನೀವು ಅವಾಗಲೇ ಐಡಿಯಲ್ ಯಾವುದಲ್ಲವೋ ಹಾಗೆ ಶಿಫ್ಟ್ ಆಗ್ತಾರಂತ ಹೇಳಿದ್ರಲ್ಲ, ಈಗ ದೇಶ ಪ್ರೇಮ ಅದ್ರ ಬಗ್ಗೆ ನನ್ಗೆ ತುಂಬಾ ಪ್ರೀತಿ ಇದೆ, ನನ್ನ ದೇಶದ ಬಗ್ಗೆ ಪ್ರೀತಿ ಇದೆ, ನಾನು ದೇಶ ಸೇವೆ ಮಾಡ್ತೀನಿ, ಯಾವುದು ಸಿಗದೇ ಇದ್ರೆ ಅಲ್ಲಿಗೆ ಹೋಗ್ತೀನಿ ಅನ್ನುವಂತ ನಿಲುವು ಇದೆಯಲ್ಲ ಸರ್, ಅದು ತುಂಬಾ ಪ್ರಾಬ್ಲಮೆಟಿಕ್ ಸ್ಟ್ಯಾಂಡ್ ಅಂತ ಅನ್ಸುತ್ತೆ ಅಲ್ವಾ. ಅಂದ್ರೆ ಇಲ್ಲದೆ ಇದ್ರೆ ನಾನು ಐಡಿಯಲಿಸಂ ಶಿಫ್ಟ್ ಆಗ್ತೀನಿ ಅಂತ.
7: ಯಾಕಂತ ಹೇಳಿದ್ರೆ, ಒಂದು ಈಗ ನೋಡಿ, ಫೌಂಡೇಶನ್ ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು. ಫೌಂಡೇಶನ್ ಅಲ್ಲಿ ಒಂದು ಫಿಕ್ಸ್ಡ್ ಆಗಿ ಒಂದು ಗೋಲ್ ಬೇಕೇ ಬೇಕು ಮನುಷ್ಯನಿಗೆ, ಲಾಂಗ್ ಟರ್ಮ್ ಆಗಲಿ ಶಾರ್ಟ್ ಟರ್ಮ್ ಆಗಲಿ ಒಂದು ಗೋಲ್ ಬೇಕೇ ಬೇಕು. ಯಾವ ಮನುಷ್ಯ ಗೋಲ್ ಸೆಟ್ ಮಾಡ್ತಾನಲ್ಲ ಅವ್ನು ಈಸಿಯಾಗಿ ರೀಚ್ ಆಗ್ತಾನೆ, ಯಾವನೇ ಗೋಲ್ ಸ್ಕ್ಯಾಟರ್ಡ್ ಆಗಿರ್ತದಲ್ಲ ಅವ್ನು ಮಾತ್ರ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾನೆ. ನಾನು ಆರ್ಮಿಗೆ ಹೋಗ್ತೇನೆ, ಅದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತೇನೆ,
6: ವಿದೇಶಕ್ಕೆ ಹೋಗ್ತೇನೆ,
7: ಅಲ್ಲಿ ಹೋಗ್ತೇನೆ,
6: ಅಲ್ಲಿ ಯಾವ್ದೋ ಒಂದು ಅಪರ್ಚುನಿಟಿ ಇದೆ,
7: ಕೆಲಸ ಮಾಡ್ತೇನೆ,
6: ನನ್ನ ಫ್ರೆಂಡ್ ಗೆ ಸಿಕ್ತು, ನಾನು ಹೋಗ್ತೇನೆ.
7: ಸೊ ಹಾಗೆ, ಸೊ ಕನ್ಸಿಸ್ಟೆನ್ಸಿ ಬೇಕಂತ, ಕನ್ಸಿಸ್ಟೆಂಟ್ ಆಗಿ ಗೋಲ್ ನ ಪ್ರಿಪೇರ್ ಆಗಿ ಆ ಗೋಲಿಗೆ ಬೇಕಾದಂತ ಎಬಿಲಿಟಿ ಸ್ಕಿಲ್ ನ ಡೆವಲಪ್ ಮಾಡ್ಕೊಂಡ್ರೆ ದೇ ಕ್ಯಾನ್ ಈಸಿಲಿ ರೀಚ್ ಅಂತ. ಇಲ್ಲ ಅಂತ ಹೇಳಿದ್ರೆ ಆಲ್ ಆಫ್ ದೀಸ್ ಪ್ರಾಬ್ಲಮ್ಸ್ ವಿಲ್ ಡೆಫಿನೆಟ್ಲಿ ಅರೈಸ್ ವಿದಿನ್ ದ ಪರ್ಸನಾಲಿಟಿ. ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ನಮ್ಗೆ ಅರ್ಥ ಆಗ್ಬೇಕು ಯಾವ್ದಂತ ಹೇಳಿದ್ರೆ, ಸೊ ನನ್ನ ವ್ಯಕ್ತಿತ್ವ ಏನಪ್ಪ, ನನ್ನ ಗುರಿ ಏನಿದೆ ನನಗೆ, ಆಯ್ತಾ, ಗುರಿ ನಾನು ನಾಳೆ ಹೇಗೆ ರೀಚ್ ಆಗ್ಬೋದು ಅದನ್ನ ಇವತ್ತೇ ಒಂದು ಪ್ರಿಪೇರ್ ಆಗ್ಲೇಬೇಕು. ಒಂದು ಜೀವನದಲ್ಲಿ ಒಂದು ಪ್ರಯಾರಿಟಿ ಕೊಡ್ಲೇಬೇಕು ಮನುಷ್ಯ, ಪ್ರಯಾರಿಟಿ ಕೊಟ್ಟರೆ ಮಾತ್ರನೇ ದೇ ಕ್ಯಾನ್ ಪ್ಲಾನ್ ಫ್ಯೂಚರ್ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ದೇ ಸ್ಟಕ್ ನಡುವೆ, ಆಚೆನೂ ಇಲ್ಲ ಈಚೆನೂ ಇಲ್ಲ, ನಡುವೆ ನಿಂತು ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡಿ ಆಗ ಫ್ಯಾಮಿಲಿ ಕೂಡ ಬರ್ಡನ್ ಆಗ್ತದೆ, ಅದು ಅವರು ಸಹ ಬರ್ಡನ್ ತಗೊಂಡು ಏನೋ ಒಂದು ಬೇಕಾಗದಂತ ಎಕ್ಸ್ಟ್ರೀಮ್ ಡಿಸಿಷನ್ ತಗೊಳ್ತಾರೆ.
6: ಅವರು ವ್ಯಕ್ತಿತ್ವ ಒಂದು ಸಾಮಾಜಿಕ ಸಂಪನ್ಮೂಲವಾಗಿ ಪರಿವರ್ತನೆ
7: ಪರಿವರ್ತನೆ
6: ಅವರು ಸ್ಥಿರವಾಗಿರದೇ ಇದ್ರೆ ಅಥವಾ ಕನ್ಸಿಸ್ಟೆನ್ಸಿ ಜೊತೆಗೆ ಇಲ್ಲದೆ
7: ಇದ್ರೆ. ಸೊ ಈ ರೀತಿ ಸಮಸ್ಯೆಗಳು ಒಂದೊಂದಾಗಿ ಒಂದೊಂದಾಗಿ ಜೀವನದಲ್ಲಿ ಹಂಗೆ ಮೇಲೆ ಬರ್ತಾ ಹೋಗ್ತದೆ.
6: ಹಾಗಾಗಿ ಪ್ರೊಫೆಷನಲ್ ಕೂಡ ಪ್ರೊಫೆಷನಲ್ಲಿ ಸಕ್ಸಸ್ ಆಗಲ್ಲ, ಪರ್ಸನಲ್ ಕಾಂಟೆಕ್ಸ್ಟ್ ಅಲ್ಲೂ ಕೂಡ
7: ಸಕ್ಸಸ್ ಆಗಲ್ಲ. ಸೊ ಅದೊಂದು. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಈಗಿನ ಜನರೇಷನ್ ಅವರದ್ದೇ ಆದಂಥ ಕೆಲವೊಂದು ಲಿಮಿಟೇಷನ್ ಅನ್ಬೇಕು ಅಥವಾ ಚೌಕಟ್ ಅನ್ಬೇಕು ಗೊತ್ತಿಲ್ಲ, ಅದರಲ್ಲಿ ಆ ಸುಳಿಯಲ್ಲೇ ತಿರುಗ್ತಿರ್ತಾರೆ ಅವರು, ಅದರಿಂದ ಆಚೆ ವಿಚಾರ ಮಾಡಲ್ಲ. ಅದು ಕೂಡ ಒಂದು ಮೈನಸ್ ಪಾಯಿಂಟ್ ಅವರಿಗೆ ಜೀವನದಲ್ಲಿ ಏನೇನು ಸಕ್ಸಸ್ ಆಗಲ್ಲ ಅಂತೇಳಿ, ಅದು ಮೈನಸ್ ಪಾಯಿಂಟ್ ಅವರಿಗೆ. ಸೊ ಹಾಗಾಗಿ ನಾಳೆ ಏನು, ನನ್ನ ಮಿತಿ ಏನು, ನನ್ನ ಎಬಿಲಿಟಿ ಏನಿದೆ ಅಂತೇಳಿ ನೋಡಿಕೊಂಡು ಮುಂದೆ ಹೋದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ರೀಚ್ ಅಂತ.
6: ವೈಬ್ರೆಂಟ್ಲಿ.
7: ಹೌದು,
6: ತುಂಬಾ ಧನ್ಯವಾದಗಳು ಸರ್. ತುಂಬಾ ಮಹತ್ವದ ಆಲೋಚನೆಗಳನ್ನು ನೀವು ಹಂಚಿಕೊಂಡ್ರಿ. ಹೊಸ ಪೀಳಿಗೆಗೆ ದಾರಿ ತೋರುವ ಬಹಳ ವಿಶ್ಲೇಷಣಾತ್ಮಕವಾಗಿರುವಂಥ ಅಭಿಪ್ರಾಯಗಳನ್ನು ತಾವು ವ್ಯಕ್ತಪಡಿಸಿದಿರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
7: ಧನ್ಯವಾದಗಳು ಸರ್, ಒಳ್ಳೆಯ ಅವಕಾಶಕ್ಕಾಗಿ.

ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಬಾಬು ಅವರೊಂದಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ವಿರಾಟ್ ಪದ್ಮನಾಭ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೇ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಗಳೆಲ್ಲ ಜಾಸ್ತಿನೇ, ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವ್ ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

ನಾತರೆಲ್ಲ ನಮಸ್ಕಾರ. ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನ್ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆದು ಮಿತ್ರದು ತಿರ್ತು ಹೋದ್ದು ಎನ್ನ ಬೇರಿಮಲ್ಲು ಕಟ್ಟಾದು ಜತ್ತು ಅರ್ಪಣಿತೆ ಅಂತ ದಸಾಯ ದೇವಂತಿ ಮಾತೆರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಹೇಳಿಲ್ಲ ನಿಖಿಲ್ಲ ಹೇಳಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಇರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕರ್ನಾಟಕ ರಾಜ್ಯಡು ತುಳುಭಾಷೆಗಮ ನದಿಗೆ. ಈ ಬಗೆಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೇರ್ನ ಉಡಲ್ದ ಪಾತೆರ.
1: ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟು ಪಾರಿಮಾಡಲು ಎಂಬತ್ತು ಇದೆ ಬಾರಿ ಎಂಟಾಡು. ನಮ್ಮ ರಾಜ್ಯರು ಡಿ ಕೆ ಶಿವಕುಮಾರ್ ಇದ್ದ ಬರ್ತಾರೆ ಕೂಡಲೇ ಸಂಖ್ಯೆ ಮಾತು ಮಕ್ಕಳಿಗೆ ಮೂರು ಎರಡನೇ ಭಾಷೆ ಬರೋದು ತುಳುಕು ಪದರಿದ್ದು ಇದು ಭಾರಿ ಮಂದ ವಿಷಯ. ಆರೋಗ್ಯ ವೈಯಕ್ತಿಕವಾಗಿ ತುಳುವೇರಿನ ಪರವಾಗಿ ಭಾರಿ ಅಭಿಮಾನ ಕೃತಜ್ಞತೆ ಬರುತ್ತೆ. ಅಂಥದ್ದು ನನ್ನ ಮಿತ್ತಿಗೆ ತುಳು ಭಾಷೆ ಬೇರೆ ಪಡು ನನ್ನ ಮಿತ್ತಿಗೆ ಭಾಷೆ ಕೂಡ ಆಗಿ ಭಾಷೆಗೆ ರಾಷ್ಟ್ರೀಯ ಮಟ್ಟದ ಗುರುತು ಸಾವಿರ ಸಾವಿರ ಬಂದದೆ ಅಂತ ಹೇಳಿ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಬ್ಯಾಂಕ್ಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಸುಲ್ಮಿಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ
1: ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಕರ್ನಾಟಕ ರಾಜ್ಯಡು ತುಳು ಬಾಸಿಗಮ್ಮ ನದಿಗೆ. ಈ ಬಗೆಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೇರ್ನ ಉಡಲ್ದ ಪಾತೆರ.
1: ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟು ಭಾರಿ ಮಾಡಲು ಹೆಮ್ಮೆತ್ತು ಇದೆ. ಭಾರಿ ಇಡ್ಡಾಡು ನಮ್ಮ ರಾಜ್ಯರು ಡಿ ಕೆ ಶಿವಕುಮಾರ್ ಇದ್ದು ಬರ್ತೇನೆ ಕೂಡಲೇ ಸಂಖ್ಯೆ ಮಾತು ಇಂಗ್ಲೀಷ್ ಮೂರು ಎರಡನೇ ಭಾಷೆ ಬಂದು ತುಳುಕು ಪದರಿದ್ದು ಭಾರಿ ಮಾಡಲ ವಿಷಯ. ಅವರಿಗೆ ವೈಯಕ್ತಿಕವಾದ ತುಳುವೇರಿನ ಪರ ಬರಲಾರ್ದು ಭಾರಿ ಅಭಿಮಾನ ಕೃತಜ್ಞತೆ ಬರುತ್ತೆ. ಅಂಥದ್ದು ನನ್ನ ಮಿತ್ತಿಗೆ ತುಳು ಭಾಷೆ ಮೇರೆ ಕೊಡು ನನ್ನ ಮಿತ್ತಿಗೆ ಆ ಭಾಷೆ ಕೂಡ ಆಗಿ ಭಾಷೆಗೆ ರಾಷ್ಟ್ರೀಯ ಮಟ್ಟದ ಗುರುತು ಸಾವಿರ ಸಾವಿರ ಮಾಡಿದೆ ಅಂತ ಹೇಳಿದ್ರು.

ರೇಡಿಯೋ ನಿನಾದ 90.4 FM. ಇಂದು ತಂದೆ ತಾಯಿಯರು ಎಂದರೆ ದೇವರಿಗೆ ಸಮ ಎಂದು ಪುಸ್ತಕದಲ್ಲಿ ಮಾತ್ರವಿದೆಯೇ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಆದರೂ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ ಮಕ್ಕಳು ತಂದೆ ತಾಯಿಯರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಆರಾಯಿಸುತ್ತಾ ಜೀವಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿಯುತ್ತಾರೆ, ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿಪರ್ಯಾಸವೆಂದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿ ಮಕ್ಕಳನ್ನು ಓದಿಸುತ್ತಾರೆ. ತಮ್ಮ ಮಕ್ಕಳು ಇತರರ ಕೈ ಕೆಳಗೆ ಕೆಲಸ ಮಾಡದೆ ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ಆಸೆ ಪೆಟ್ಟು ಅದರಂತೆ ಸಾಲವನ್ನು ಮಾಡಿಯಾದರೂ ಮಕ್ಕಳನ್ನು ಓದಿಸಿ ಉನ್ನತ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಆದರೆ ಹುದ್ದೆಯನ್ನು ತೆಗೆದುಕೊಂಡಂತಹ ಮಕ್ಕಳಿಗೆ ಅಹಂಕಾರ ಬಂದು ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ನೆನೆಯದೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಸಾಕುವುದೇ ದೊಡ್ಡ ಕಷ್ಟ ಅಂದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಮಕ್ಕಳನ್ನು ಸಾಕುವುದು ಕಷ್ಟವೆಂದು ಅಂದುಕೊಂಡಿದ್ದಾರೆ, ಮಕ್ಕಳ ಭವಿಷ್ಯವೇನಾಗುವುದು? ಆದರೆ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ ಎಂದಿಗೂ ಆ ರೀತಿ ಯೋಚನೆ ಮಾಡದೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಸದಾ ಬಯಸುತ್ತಾರೆ. ತೊಂದರೆ, ಕಷ್ಟ, ನೋವು ಬಂದರೂ ಅದು ತನಗೆ ಮಾತ್ರ ಬರಲಿ, ತನ್ನ ಮಕ್ಕಳಿಗೆ ಆ ಕಷ್ಟ ಎಂದಿಗೂ ಬರದೇ ಇರಲಿ ಎಂದು ಬಯಸುವ ಜೀವ ತಂದೆ ತಾಯಿಯರದ್ದು. ತಂದೆ ತಾಯಿ ದೇವರಲ್ಲಿ ಬೇಡಿಕೊಳ್ಳುವಾಗ ತಮ್ಮ ಬಗ್ಗೆ ಏನನ್ನೂ ಬೇಡಿಕೊಳ್ಳದೆ ತಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿ ತಮಗೆ ಮಾಡಿದ ತ್ಯಾಗವನ್ನು ಗಮನಿಸಬೇಕು. ಅವರ ಪ್ರೀತಿಯನ್ನು ಲೆಕ್ಕಿಸದೆ, ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಸಿದ್ಧತೆ ಮಾಡುತ್ತಾರೆ. ಆದರೂ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಸೇರಿದ ನಂತರವೂ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡಿ ಸಾಕಿದೆವು, ಆದರೂ ನಮ್ಮನ್ನು ದೂರ ಸರಿಸಿದರು ಎಂದು ಬೇಸರ ಮಾಡಿಕೊಳ್ಳದೆ ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮರಣ ಹೊಂದುತ್ತಾರೆ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಂದಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಿ.

0: ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
1: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
2: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
3: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
0: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಕಥಾವಾದ ಕೇಳುಗರೆಲ್ಲರಿಗೂ ನಾನು ಆದ್ಯ.
1: ನಾನು ಪ್ರಣವಿ.
0: ಮಾಡುವ ನಮಸ್ಕಾರಗಳು. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 3ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ತುಳಸಿ ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ಪ್ರತಿಯೊಂದು ಮನೆಯ ಅಂಗಳದಲ್ಲೂ ತುಳಸಿ ಗಿಡವನ್ನು ಬೆಳೆಸುವ ಸಂಪ್ರದಾಯವಿದೆ. ಹೌದು, ಕಾರ್ಯಕ್ರಮದ ಆರಂಭದಲ್ಲಿ ದೇವರ ನಾಮವನ್ನು ಕೇಳೋಣ.

0: ಭಕ್ತಿಗೀತೆ ಬಹಳ ಸುಂದರವಾಗಿ ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ.
1: ಪ್ರಿಯ ಸ್ನೇಹಿತರೆ, ಒಂದು ಮನೆ ಒಂದು ತುಳಸಿ ಗಿಡ ಎಂಬ ಸಂಕಲ್ಪ ಮಾಡೋಣ. ತುಳಸಿಯನ್ನು ಬೆಳೆಸಿ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋಣ. ಬನ್ನಿ ಸುಂದರವಾದ ಕವನವನ್ನು ಆಲಿಸೋಣ.
2: ಕವನದ ಶೀರ್ಷಿಕೆ ತುಳಸಿ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ.
0: ಎಷ್ಟು ಅರ್ಥಪೂರ್ಣವಾದ ಕವನ ಅಲ್ಲವೇ! ಈ ಕವನದಲ್ಲಿ ತುಳಸಿಯ ಪಾವಿತ್ರ್ಯ, ಔಷಧೀಯ ಗುಣಗಳು ಮತ್ತು ನಮ್ಮ ಜೀವನದಲ್ಲಿನ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸಲಾಗಿತ್ತು.
1: ಹೌದು, ಈಗ ತುಳಸಿ ಗಿಡದ ಪ್ರಾಮುಖ್ಯತೆ ಕುರಿತು ನಮ್ಮ ಸ್ನೇಹಿತರು ಸಂಭಾಷಣೆ ನಡೆಸಿಕೊಡಲಿದ್ದಾರೆ.
3: ನಮಸ್ತೆ ಧೀಮಹಿ.
4: ನಮಸ್ತೆ ಅರ್ಜುನ್.
3: ಇಂದು ನಾವು ತುಳಸಿ ಗಿಡದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣವೇ?
4: ಹೌದು, ತುಳಸಿ ಗಿಡವು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದನ್ನು ಪವಿತ್ರ ಗಿಡವೆಂದು ಕರೆಯುತ್ತಾರೆ.
3: ತುಳಸಿ ಗಿಡವು ಔಷಧಿ ಗುಣ ಹೊಂದಿದೆ.
4: ತುಳಸಿ ಎಲೆಯು ಕೆಮ್ಮು ಜ್ವರ ಮತ್ತು ಶೀತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊರೋನಾ ಸಮಯದಲ್ಲಿ ಬೇರೆ ಔಷಧಿ ಎಲೆಗಳ ಜೊತೆ ತುಳಸಿ ಎಲೆ ಉಪಯೋಗಿಸುತ್ತಿದ್ದರು.
3: ಹಾಗಿದ್ದರೆ ತುಳಸಿ ಗಿಡ ನಮ್ಮ ಪರಿಸರಕ್ಕೆ ಸಹಾಯ ಮಾಡಬಹುದಲ್ಲವೇ?
4: ಹಾ, ತುಳಸಿ ಗಿಡವು ಗಾಳಿಯನ್ನು ಶುದ್ಧಗೊಳಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಆರೋಗ್ಯವಾಗಿರಿಸುತ್ತಿದೆ.
3: ಧಾರ್ಮಿಕವಾಗಿ ಕೂಡ ತುಳಸಿಗೆ ಮಹತ್ವವಿದೆ ಅಲ್ಲವೇ?
4: ಹಾ ಹೌದು, ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ.
3: ಹಾಗಿದ್ದರೆ ನಾವು ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಸೋಣ.
0: ತುಳಸಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯ ಕಥೆಯನ್ನು ಕೇಳೋಣ.
5: ಒಮ್ಮೆ ಸತ್ಯಭಾಮ ಅವರಿಗೆ ತಮ್ಮ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಒಂದು ದಿನ ಅವರು ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೂಗಲು ಪ್ರಯತ್ನಿಸಿದರು. ಎಷ್ಟೇ ಚಿನ್ನ ಇಟ್ಟರೂ ತಕ್ಕಡಿ ಸಮವಾಗಲಿಲ್ಲ. ಆಗ ರುಕ್ಮಿಣಿ ಅಲ್ಲಿಗೆ ಬಂದರು. ಅವರು ಭಕ್ತಿಯಿಂದ ಒಂದು ಚಿಕ್ಕ ತುಳಸಿ ಎಲೆಯನ್ನು ಕೃಷ್ಣನ ಪಕ್ಕದಲ್ಲಿ ಇಟ್ಟರು. ಆಶ್ಚರ್ಯವೆಂದರೆ ತಕ್ಷಣ ತಕ್ಕಡಿ ಸಮವಾಯಿತು. ಎಲ್ಲರೂ ಅಚ್ಚರಿಗೊಂಡರು.
6: ಆಗ ಕೃಷ್ಣನು ನಿಜವಾದ ಭಕ್ತಿ ಮತ್ತು ಪ್ರೀತಿ ಯಾವುದೇ ಸಂಪತ್ತಿಗಿಂತ ಶ್ರೇಷ್ಠ ಎಂದು ಹೇಳಿದರು. ಅಂದಿನಿಂದ ತುಳಸಿ ಎಲೆಗೆ ವಿಶೇಷ ಮಹತ್ವ ದೊರೆಯಿತು ಮತ್ತು ದೇವರ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಬಳಸುವ ಸಂಪ್ರದಾಯ ಹೆಚ್ಚಿತ್ತು.
1: ಸತ್ಯಭಾಮಿಯು ಶ್ರೀ ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೋಗಲು ಪ್ರಯತ್ನಿಸಿದಳು. ಆದರೆ ರುಕ್ಮಿಣಿಯು ಭಕ್ತಿಯಿಂದ ಅರ್ಪಿಸಿದ ಒಂದೇ ಒಂದು ತುಳಸಿ ದಳವು ತಕ್ಕಡಿಯನ್ನು ಸಮಗೊಳಿಸಿತು.
0: ಹೌದು, ಕಥೆಯು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ದೇವರಿಗೆ ಸಂಪತ್ತಿಗಿಂತ ಭಕ್ತಿ ಮತ್ತು ಪ್ರೀತಿಯೇ ಮುಖ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ.
1: ನಾವು ಕೇಳಿರುವ ಹಾಗೆ ದೀಪಾವಳಿ ಸಮಯದಲ್ಲಿ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ದೀಪಾವಳಿಯ ನಂತರ ಬರುವ ತುಳಸಿ ವಿವಾಹವನ್ನು ಅನೇಕ ಮನೆಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ.
0: ಕಾರ್ತಿಕ ಶುಕ್ಲ ದ್ವಾದಶಿ ಅಥವಾ ಏಕಾದಶಿಯಂದು ಆಚರಿಸುವ ತುಳಸಿ ವಿವಾಹವು ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ.
1: ಬನ್ನಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತುಳಸಿ ವಿವಾಹದ ಆಚರಣೆ ಏಕೆ ಬಂತು ಎಂದು ನಮ್ಮ ಸ್ನೇಹಿತರು ನೀಡುವ ಇನ್ನಷ್ಟು ಮಾಹಿತಿಯನ್ನು ಕೇಳೋಣ.
7: ಪುರಾಣಗಳ ಪ್ರಕಾರ ವೃಂದ ಎಂಬ ಮಹಾಪತಿವ್ರತೆ ಇದ್ದರು. ಆಕೆಯ ಪತಿ ಜಲಂಧರ ಎಂಬ ಅಸುರನಾಗಿದ್ದ. ವೃಂದೆಯ ಪಾವಿತ್ರ್ಯದ ಶಕ್ತಿಯಿಂದ ಜಲಂಧರನ್ನು ದೇವತೆಗಳು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದೇ ಮುಂದೆ ಬಂದರು. ಇದರಿಂದ ವೃಂದೆಯ ಪತಿವ್ರತೆ ಭಂಗವಾಯಿತು. ಆಗ ದೇವತೆಗಳು ಜಲಂಧರನ್ನು ಸಂಹರಿಸಿದರು. ಸತ್ಯ ತಿಳಿದ ವೃಂದೆಯು ವಿಷ್ಣುವಿಗೆ ಶಾಪ ನೀಡಿ

0: ಶುಕ್ಲದ್ವಾದಶಿ ಎಂದು ನಿನ್ನ ಮತ್ತು ನನ್ನ ವಿವಾಹವನ್ನು ಜನರು ಆಚರಿಸುತ್ತಾರೆ ಎಂದು ಆಶೀರ್ವದಿಸಿದರು. ತುಳಸಿದೇವಿಯು ಶ್ರೀ ಮಹಾವಿಷ್ಣುವಿನ ಪ್ರಿಯಾಳಾದ ಕಾರಣ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಶ್ರೀ ಮಹಾವಿಷ್ಣುವಿನ ವಿವಾಹವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಇದನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ.
1: ಪ್ರಿಯ ಶ್ರೋತೃಗಳೇ, ತುಳಸಿ ವಿವಾಹದ ಆಚರಣೆ ವಿಶೇಷತೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದೆವು. ಇವಾಗ ತುಳಸಿಯ ಮಹಿಮೆ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಭಕ್ತಿಗೀತೆ ಕೇಳೋಣ.

0: ತುಳಸಿ.
1: ಹೌದು ಸ್ನೇಹಿತರೆ, ತುಳಸಿಯು ವಿಷ್ಣುವಿನ ಪ್ರಿಯಳಾಗಿದ್ದು ಭಕ್ತಿ, ಪ್ರೀತಿ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ತುಳಸಿ ಪೂಜೆಯ ಮೂಲಕ ನಾವು ದೇವರ ಕೃಪೆಯನ್ನು ಪಡೆಯೋಣ, ಮನೆಗಳಲ್ಲಿ ಸುಖ ಶಾಂತಿ. ಮತ್ತು ಈವರೆಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಯುವಿಕಾ, ಸಂಚಿತ, ಸುದೇಶ್ರೀ, ಅಭಿಜ್ಞಾ, ಧೀಮಹಿ, ಅಭಿಜ್ಞಾ, ಪ್ರಣವಿ, ಅಥರ್ವ, ಅರ್ಜುನ್, ಪೃಥ್ವಿಕ್, ಅಂಶಿ, ಶರ್ಮದ, ಸ್ಕಂದ, ಶರದಿ ಮತ್ತು ಆದ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಕಡಲ ದಿನ. ಜೀವ ವೈವಿಧ್ಯದ ಆಶ್ರಯ ತಾಣವಾದ ಕಡಲು ಮತ್ತು ಕಡಲ ಪರಿಸರವನ್ನು ಸ್ವಚ್ಛವಾಗಿರಿಸೋಣ, ಭವಿಷ್ಯದ ಪೀಳಿಗೆಗೆ ಕಡಲನ್ನು ಉಳಿಸೋಣ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ಕಡಲ ತೀರಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ನಾನಲ್ಲ ನೀವು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಸೇವಾ ಯೋಜನೆ ಸಂಸ್ಥಾಪನಾ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿ ಮೈಗೂಡಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದೆ. ಬರ ಪರಿಹಾರ ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು ಹೊಸದಿಲ್ಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, 177 ತಾಲೂಕುಗಳಲ್ಲಿ ಭೀಕರ ಬರವಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. 3,705 ಕೋಟಿ 30 ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರ ಒದಗಿಸುವಂತೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ರಾಜ್ಯದ 200 ತಾಲೂಕುಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಬರಗಾಲದ ಕುರಿತು ವಿಸ್ತೃತ ಚರ್ಚೆ ನಡೆಸಲು ವಿಶೇಷ ಅಧಿವೇಶನವನ್ನು ಇಂದಿಗೆ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ನುಡಿದರು. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು, 37,000 ಕೋಟಿ ರೂಪಾಯಿ ಬೆಳೆ ನಷ್ಟ ಅಂದಾಜಿಸಲಾಗಿದೆ. ಬರ ಎದುರಿಸಲು ಸಮರ್ಪಕ ಪೂರ್ವಸಿದ್ದತೆಗಳು ಬೇಕು ಎಂದರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020ರಲ್ಲಿ ಸ್ಥಾಪನೆಗೊಂಡ ಇನ್ ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಬಾಹ್ಯಾಕಾಶ ಇಲಾಖೆ ಅಧೀನದ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
1: 8ನೇ ತರಗತಿಯಲ್ಲಿ ಸೌರ ವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದ್ರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾ ಅಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು, ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು, ಅಥವಾ ರಾಕೆಟ್ಗಳ ವರ್ಕಿಂಗ್ ಮಾಡೆಲ್ ನ ಮಾಡಿಸಿ ಅವರಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ ಮತ್ತು ವಿಜ್ಞಾನಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳಬೇಕು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ್ದ ರಾಷ್ಟಮಟ್ಟದ ಇನ್ಸ್ಪೈರ್ ಮಾನಕ ಮಾದರಿ ರಚನಾ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಜಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಆದಪ್ಪ ನಿರ್ಮಿಸಿದ ದಪ್ಪ ಸೌದೆ ಒಡೆಯುವ ಯಂತ್ರ ರಾಷ್ಟಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ರಾಜ್ಯದ ಹಿರಿಯ ಮನೋವೈದ್ಯರು, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರಾಗಿದ್ದ ಧಾರವಾಡದ ಡಾ ಆನಂದ ಪಾಂಡುರಂಗಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ, ಡಾ ಆನಂದ ಪಾಂಡುರಂಗಿಯವರು ಸಮಾಜಮುಖಿ ವೈದ್ಯ ಸಾಹಿತಿ, ಸಂಘ ಪರಿವಾರದ ಜೊತೆಗೂ ಸಂಬಂಧ ಹೊಂದಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಡಾ ಬಿಸಿರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದ ಅವರ ಅಗಲಿಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಮಾಜಕ್ಕೆ ತುಂಬಿಬಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಆಂಜನೇಯಲು ರೆಡ್ಡಿ ಹಾಗೂ ವರುಣ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದರು. ಖ್ಯಾತ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರ ಶತಮಾನದ ನೆನಪು ನಮನ ಕಾರ್ಯಕ್ರಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ವತಿಯಿಂದ ನಾಡಿದ್ದು ಸಂಜೆ 5:30 ಸವಾಯಿ ಗಂಧರ್ವ ಸಭಾಭವನದಲ್ಲಿ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳೊಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗ್ತು ಎನ್ನ ಬೇರೆ ಮೂಲ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದೇಶಾಯೋಧ್ಯ ಮಂತ್ರಿ ಮಾತಾಡಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ಮಾತೆರೆಗ್ಲಾ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಗುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತರಿಗಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಪೊಸಪ್ಸ ಕಾರ್ಯಕ್ರಮ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದು ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತ್ರ ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ನನ್ನ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದೇಶಾಯೋಧ್ಯ ಅಂತ ಸುಲಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

0: ಬಳಸ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ನ ಹೆಸರು ತೇಜಸ್ವಿಕೆ, ನಾನು ದ್ವಿತೀಯ ಬಿಎ ವಿದ್ಯಾರ್ಥಿನಿ ಆಗಿದ್ದೇನೆ. ನನ್ನ ಕಥೆಯ ಹೆಸರು ಕನಸು. ಬಸ್ಸಿನಲ್ಲಿ ಕುಳಿತು ಸುಮ್ಮನೆ ಹೊರ ನೋಡುತ್ತಿದ್ದಳಾಕೆ. ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ಸಲದ ಪ್ರಯಾಣ. ಸರಿಯಾಗಿ ಇದೇ 5 ವರ್ಷಗಳ ಹಿಂದೆ ಅಂತಹುದೇ ಬಸ್ಸನ್ನೇರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದಳು. ಈಗ ಇರುವ ಪ್ರಪಂಚ ಜ್ಞಾನ, ತಿಳುವಳಿಕೆ, ಪದವಿ ಇವಿಷ್ಟು ಆಗ ಆಕೆಗೆ ಇರಲಿಲ್ಲ. ಹಿಡಿದಿದ್ದನ್ನು ಸಾಧಿಸಲೇಬೇಕೆಂಬ ಛಲದ ಹೊರತಾಗಿ ಇಷ್ಟು ವರ್ಷಗಳಿಂದ ಹೋಗಲೋ ಬೇಡವೋ ಎಂಬ ದ್ವಂದ್ವ ಸ್ಥಿತಿಯಲ್ಲಿದ್ದ ಮನಕ್ಕಿಂದು ತನ್ನ ಗಟ್ಟಿ ನಿರ್ಧಾರವನ್ನ ಹೇಳಿಯೇ ಬಿಟ್ಟಿದ್ದಳು. ಆದರೆ ಮನದ ಮೂಲೆಯಲ್ಲಿನ್ನೂ ಅದೇ ಹಿಂಜರಿಕೆ, ಭಯ, ಪಶ್ಚಾತ್ತಾಪವಿತ್ತು. ಇರಬೇಕಾದದ್ದ ಅವಳಂದು ತನ್ನ ಜೀವನದ ಒಂದು ಭಾಗವಾಗಿದ್ದ ಶಿಕ್ಷಣಕ್ಕಾಗಿ ಜೀವ ಜೀವನ ಎರಡೂ ಆಗಿದ್ದ ತನ್ನ ಕುಟುಂಬವನ್ನೇ ತೊರೆದಿದ್ದಳಲ್ಲವೇ. ಆ ಒಂದು ಆವೇಶದ ನಿರ್ಧಾರ ಆಕೆಯ ಇಡೀ ಬದುಕನ್ನು ಓರಿಯಾಗಿ ನಡೆಸಿಬಿಟ್ಟಿತ್ತು. ಈಗಲೂ ನೇರವಾಗುವ ಭರವಸೆಯಿಲ್ಲ. ಆ ಸಮಯಕ್ಕೆ ಆಕೆಯ ಪ್ರಕಾರ ಆ ನಿರ್ಧಾರ ಸರಿಯೇ ಆಗಿತ್ತು. ಅವಳಾದರೂ ಏನು ಮಾಡಬೇಕಿತ್ತು? ಪ್ರೀತಿಯ ಅಪ್ಪನಲ್ಲಿ ಅದೆಷ್ಟು ಕಾಡಿದ್ದಳು, ಬೇಡಿದ್ದಳು, ಅತ್ತು ಗೋಳಾಡಿದ್ದಳು. ಆದರೆ ಅಪ್ಪನ ಹಠ ಕೇವಲ ಆಕೆಯ ಮದುವೆ. ಆಕೆಯ ಕನಸು ಇಂಜಿನಿಯರಿಂಗ್. ಅದೊಂದು ಹೆಬ್ಬಯಕ್ಕೆ ಚಿಕ್ಕಂದಿನಿಂದಲೇ ಆಕೆಯ ತಲೆಯಲ್ಲಿ ಕುಳಿತು ಬಿಟ್ಟಿತ್ತು. ಈಗಲೂ ಇಂಜಿನಿಯರ್ ಆದುದರ ಕುರಿತು ಯಾವುದೇ ಬೇಸರವಿರಲಿಲ್ಲ. ಆದರೆ ಆ ಕನಸು ತನ್ನನ್ನು ತನ್ನ ಕುಟುಂಬದಿಂದ ಬೇರ್ಪಡಿಸಿತಲ್ಲ ಎನ್ನುವ ನೋವಷ್ಟೆ. 18ನೇ ವಯಸ್ಸಿಗೆ ಅಪ್ಪ ಮದುವೆಯ ಮಾತೆತ್ತಿದ್ದರು, ಹಠ ಹಿಡಿದಿದ್ದರು. ಇಷ್ಟು ಬೇಗ ಏಕೆ ಎನ್ನುವ ಪ್ರಶ್ನೆಗೆ, ಬೇಗ ಏನಿಲ್ಲ, 18 ಚಿಕ್ಕ ವಯಸ್ಸಲ್ಲ, ನಿನ್ನ ಅಮ್ಮ ನನ್ನ ಅಮ್ಮ ಎಲ್ಲರೂ ಇದೇ ವಯಸ್ಸಿಗೆ ಮದುವೆಯಾದದ್ದು ಎನ್ನುವಂತಹ ಟೊಳ್ಳು ನೆಪ. ಮದುವೆಯ ವಿಷಯ ಬಂದಾಗಲೆಲ್ಲ ಅವರ ಕೋಪ, ಈಕೆಯ ಅಳು ಇದ್ದೇ ಇರುತ್ತಿತ್ತು. ಆದರೆ ಅದಕ್ಕೆ ಸರಿಯಾದ ಕಾರಣ ಇಂದಿಗೂ ಆಕೆಗೆ ಸಿಕ್ಕಿರಲಿಲ್ಲ. ಅಮ್ಮ ಹಾಗೂ ತಾತ ಇಬ್ಬರೂ ತನ್ನ ಪರವಿದ್ದರೂ ಅಪ್ಪನ ಜೋರು ಮಾತಿಗೆ ಅವರ ಹಠಕ್ಕೆ ಹೇಳಿ ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದರು. ಕೊನೆಗೊಂದು ದಿನ ತಾನು ಮನೆಯಿಂದ ಹೊರಟು ಹೋಗುವುದೆಂದೇ ನಿರ್ಧರಿಸಿದ್ದಳು. ಅದೇನಾದರಾಗಲಿ, ಮದುವೆಯ ಕೂಪಕ್ಕೆ ಬಿದ್ದರೆ ಬದುಕು ಶೂನ್ಯವೇ. ಕನಸು ಮನೆಯೊಳಗೆ ಮನದೊಳಗೆ ಬಂಧಿಯಾಗಿ ಬಿಡುತ್ತದೆ. ಮನೆಯ ಎಲ್ಲರಿಗೂ ಕೂಡಿಯೇ ಪತ್ರ ಬರೆದಿಟ್ಟು ಹೊರಟಿದ್ದಳು. ಸರಿಯಾದ ಕಾರಣವನ್ನೂ ತಿಳಿಸಿದ್ದಳು. ಅಲ್ಲಿಂದ ತನಗಾಗಿ ಸಹಾಯ ಹಸ್ತ ಚಾಚಿದ್ದು ಆತ್ಮೀಯ ಗೆಳತಿ ಜ್ಯೇಷ್ಠ. ಹೋಗುವುದಾದರೆ ಬೆಂಗಳೂರಿಗೆ ಎಂದು ತೀರ್ಮಾನವಾಗಿತ್ತು. ಊರಿನಲ್ಲೇ ಹತ್ತಿರದಲ್ಲೇ ಇದ್ದರೆ ಮತ್ತೆ ವಾಪಸ್ಸು ಹೋಗಿಬಿಡಬಹುದೆಂಬ ಭಯ. ಜ್ಯೇಷ್ಠಾಳೆ ಬೆಂಗಳೂರಿನ ಪರಿಚಯಸ್ಥರ ಮನೆಯಲ್ಲಿ ವಾಸ್ತವ್ಯ ದೊರಕಿಸಿಕೊಟ್ಟಿದ್ದಳು. ಮೆರಿಟ್ ಆಧಾರದ ಮೇಲೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿತು. ವಿದ್ಯಾರ್ಥಿ ವೇತನದಲ್ಲೇ ಜೀವನ ಸಾಗಿಸಬೇಕಿತ್ತು, ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. 5 ವರ್ಷಗಳ ಕಷ್ಟ ಜೀವನಕ್ಕಾಗುವಷ್ಟಿತ್ತು, ನೋವು ತೂಕ ಹಾಕಲಾಗದಷ್ಟು. ಅದೆಷ್ಟೋ ಬಾರಿ ವಾಪಸ್ಸು ಮನೆಗೆ ಹೋಗಿಬಿಡಲೇ ಎಂಬ ಯೋಚನೆ ಬಂದಿದ್ದುಂಟು. ಆದರೆ ಓದು, ಅದೊಂದೇ ಆಕೆ ಅಲ್ಲಿರಲು ಕಾರಣ. ಹೆಗಲೇರಿದ್ದ ಪಾರ್ಟ್ ಟೈಮ್ ಕೆಲಸ ಹೆಚ್ಚಿನ ಒತ್ತಡವನ್ನೇರಿತ್ತು. ಆದರೆ ಅದಾಗದೆ ಜೀವನಕ್ಕೆ ಬೇರೆ ದಾರಿ ಇರಲಿಲ್ಲ. ಕೊನೆಗೂ ಓದು ಮುಗಿದು ಆಫರ್ ಲೆಟರ್ ಕೈಗೆ ಬಂದ ತಕ್ಷಣ ನೋವೆಲ್ಲ ಮರೆತು ಹೋಗಿತ್ತು. ಅಲ್ಲಿಗೆ ತನ್ನದೊಂದು ಕನಸು ಪೂರ್ಣ. ಆದರೆ ತನ್ನ ಕುಟುಂಬವನ್ನು ಸೇರುವ ಮತ್ತೊಂದು ಕನಸು ಹೆಗಲೇರಿತ್ತು. ಅದನ್ನು ನನಸಾಗಿಸಲೇಬೇಕು, ಪ್ರೀತಿಯಿಂದಲಾದರೂ ಹಠದಿಂದಲಾದರೂ. ಶಿವಮೊಗ್ಗ ತಲುಪುವಷ್ಟೊತ್ತಿಗೆ 5 ವರ್ಷಗಳ ಜೀವನ ಚಲನಚಿತ್ರದಂತೆ ತೇಲಿಹೋಯಿತು. ಕಂಡಕ್ಟರ್ ಶಿವಮೊಗ್ಗ ಎಂದು ಕೂಗಿ ಸೀಟಿ ಹೊಡೆದಾಗ ಎಚ್ಚೆತ್ತು.

0: ಅವನು ತಬ್ಬಿ ಜೋರಾಗಿ ಅತ್ತಿದ್ದಳು. ಸಾರಿ ಅಪ್ಪ, ಅದಷ್ಟೇ ಮಾತುಗಳು ಹೊರಬಂದಿದ್ದವು ಅಳುವಿನಲ್ಲಿ. ಆ ಪೊಳ್ಳು ಜ್ಯೋತಿಷಿಯ ಮಾತು ಕೇಳಿ ನಿನ್ನ ಮದುವೆ ಮಾಡಿಸಿ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದನಲ್ಲ ಮಗಳೇ, ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದೇನಲ್ಲ ಮಗಳೇ, ಅಪ್ಪನದು ಮನದ ಮಾತಾಗಿತ್ತು ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ.
1: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
2: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
3: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
2: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
3: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
4: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
3: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
5: ಇನಿತ ತುಳು ಪ್ರಸಾರಗೂ ನಿಲೆಗೂ ಮಾತ ಮೊಕದಿಂಚಿ ಸುಲ್ಮೆ. ಇತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ ಕೆಬಿ ಮೆರಡ್ದ ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇನ್ಗ.
6: ಮುರಾಣಿ ಯಾನೊಂದು ಸ್ನೇಹಿತರು ನಡೆಪೋ ಹೋದ ಇಂಚನೆ ಕುಲ್ಲುದು ಪಾತ್ರದು ಉಭಯ ಕುಶಲವು ಪರಿಪೂರ ಪಾತ್ರದಾನಾಗ ಆರು ಬಂದ ಪೇರು ವಾ ಬೇನೆಂಡಲಾವಪ್ಪ ಕೂಲಿದ ಬೇನತ್ತಂದು ಅವು ನೆನಪಾಗಿನ ಏನಂತೂದಾನಾಗ ಏನಂಜಿ ಕೂಲಿದ ಡಾಕ್ಟರ್ ಕಾರಣ ಸ್ನೇಹಿತ ಆದಿತ್ತು ಕೂಲಿದ ಡಾಕ್ಟರ್ ಏನಂತೂದಾನ ನೆನಪಣ್ಣ ದಯವಣ್ಣ ರೆಡಿ ನೋಕ್ ತುಂಬು ಖಂಡಾಪಟ್ಟೆ ಕೂಲಿದೆ ಬೇನ ಸುರುವಣಿಗೆ ಇಡೀ ರಾತ್ರಿ ಜತೀಜರಿಗೆ ವಾ ಬೇನೆಂಡಲಾವು ಕೂಲಿದೆ ಬೇನತ್ತಂದು ಏ ಪೈರಿಗೆ ಬೇನೆ ಬತ್ತನಂದು ಕೇಂದ್ರ ಕೋಡೆ ಸುರುವಾಣ ಅಂದು ಐಕು ತುಂಬುದಲ್ಲ ಇದು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಹತ್ತಂದು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲ ಆ್ಯಂಡ್ ಬೇನೆ ಶುರು ಆಂಡು ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರು ಮಲ್ತನ ಮಿಸ್ಟೇಕ್ ಇರು ಶುರುಟೇ ಅವು ಕಪ್ಪಾದಿಪ್ಪನಗಣಿ ಸ್ಟಾರ್ಟಿಂಗ್ ಡೇ ಇರೇನು ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಹೋಗ್ತಾರ್ದಂಡ ಐಕೆ ಶುರುಕೆ ಆರಂಭದ ಹಂತೋಡೆ ಐಕೆ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪಳು ಐಕೆ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪಳು ಕ್ರಮೇಣವಾದ ಐಕೆ ಬೆಳ್ಳಿ ತುಂಬಿಸುವುದು ಅಂತ ಅನ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದೆ ದಾಲ ಪ್ರಾಬ್ಲಮ್ ಅನ್ಲೇಕ ಕೂಲಿದೊಂದು ಚಿಕಿತ್ಸೆ ಕೊರ್ಪಣಂಜ ಕಾರ್ಯಕ್ರಮ ಇರ್ದಾನೆ ಮಲ್ತಾರೆ ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರುವಾಪ್ನೆಯಪ್ಪ ಕೂಲಿದೆಲ್ಲ ಒಂದು ನರಂಬುಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನಾಮಲ್ ಡೆಂಟಿನ ಪಲ್ಪ್ ಉಂಡು ಆ ನರಕ್ಕೆ ತಾಗದಾನಾಗ ವಿಪರೀತ ಬೇನೆ ಶುರು ಉಂಡು ಆತನಾಗ ಈರೆಗೆ ಜ್ಞಾನೋದಯ ಅಣ್ಣ ದಯನ ಉಂಡ ವಾ ಬೇನೆಂಡಲ್ಲ ಅವು ಕೂಲ್ದೆ ಬೇನತ್ತ ಐಕ ತುಂಬಿ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜರೆ ನಮ್ಮ ದಾನೆ ಮಲ್ ಕೊಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಪಾತ್ರ ಉಂಟು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನೇಕೆ ಬರಂದ್ಲೇಕ ನಮ್ಮ ಜಾಗ್ರತೆ ಮಾಡ್ಕೊಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಇಲ್ಲ ನಮ್ಮ ದೇಹದ ಆರೋಗ್ಯನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಎಲ್ಲ ಬರ್ಪುಜಿ ಇದು ಮಲ್ತನ ಮಿಸ್ಟೇಕ್ ಒಂದು ಅಣ್ಣ ತೊಂದರೆ ಜಿ ಇತ್ತಾಣ್ಲ ಇರೋ ಗೊತ್ತಾಣತ್ತ ನಾನೊಂದೇ ಜಾಗ್ರತೆ ಮಾಡ್ಲೇ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪೇರ ಅಪ್ಪ ಇತ್ತೆ ಆ ವಿಪರೀತ ಬೇನೆ ಉಂಡು ಅಂಡ ಅವು ನರಕ ತಾಗದ ನರಕ ತಾಗಂಡಲ್ಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪಿ ಜನಕುಲಿಗೆ ನನ್ನೊಂದು ತಪ್ಪು ಕಲ್ಪನೆ ಅಂಡ ಕೂಲಿ ಬತ್ತನ ಕೂಲಿ ದೆತ್ತಬಿಡ್ನಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೇ ಕೂಲಿ ದೆಪ್ಪೇರ ಅಂದ ಕೂಲಿ ದೆಪ್ಪನ ಡಾಕ್ಟರ್ ಅಂದ ಕೂಲಿ ದೆಪ್ಪನ ಡಾಕ್ಟರ್ನಾಗಲತ್ತ ಕೂಲಿ ದೆಪ್ಪರು ಅವು ತೀರಾ ಹಾಳಾದು ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನ ತಂದೆ ಇತ್ತ ಈರೆಗೆ ಬತ್ತನ ಬೇನದ ಕೂಲಿ ಒರಿಪೋಲಿ ಅಯ್ಯ ದಾಳ ತೊಂದರೆ ಇಜ್ಜಿ ಅಂದ್ರೆ ಒರಿಪೋಲಿ ಜನಕ್ಕೂ ದಾನೆ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪುರಿ ಐಕ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಒಂಜಿ ಚಿಕಿತ್ಸೆ ಉಂಡು ಬೇರು ನಾಳ ಚಿಕಿತ್ಸೆ ಅಂತ ಮನ್ಪೇರು ಈರೆಗೆ ವಿಶ್ವಾಸ ಇಪ್ಪರ ವೈದ್ಯರ ನಡಿಗೆ ಹೋದು ಈರೆಗೆ ಏನಡ ವಿಶ್ವಾಸ ಇತ್ತು ಎನ್ನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕ್ಕೂ ಓಡೆಗಲ ಡಾಕ್ಟರ್ ನಡೆ ಬೋರ್ಡ್ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್.

ಕಿತ್ನೇಟ, ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರೈನ, ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರೈನ ಡಾ ರಾಜಾರಾಮ್ ಕೆಬಿ ಮೆರಡ್ದ ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದರ್. ಇಡಗು ಈ ಕಾರ್ಯಕ್ರಮ ಮುಗಿದು.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ರೇಡಿಯೋ ನಿನಾದ 90.4 FM. ಇಂದು ತಂದೆ ತಾಯಿಯರು ಎಂದರೆ ದೇವರಿಗೆ ಸಮ ಎಂದು ಪುಸ್ತಕದಲ್ಲಿ ಮಾತ್ರವಿದೆಯೇ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ, ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಆದರೂ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಮಕ್ಕಳು ತಂದೆ ತಾಯಿಯರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಆರಾಯಿಸುತ್ತಾ ಜೀವಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿಯುತ್ತಾರೆ, ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿ ಮಕ್ಕಳನ್ನು ಓದಿಸುತ್ತಾರೆ. ತಮ್ಮ ಮಕ್ಕಳು ಇತರರ ಕೈ ಕೆಳಗೆ ಕೆಲಸ ಮಾಡದೆ ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ಆಸೆ ಪೆಟ್ಟು ಅದರಂತೆ ಸಾಲವನ್ನು ಮಾಡಿಯಾದರೂ ಮಕ್ಕಳನ್ನು ಓದಿಸಿ ಉನ್ನತ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಆದರೆ ಹುದ್ದೆಯನ್ನು ತೆಗೆದುಕೊಂಡಂತಹ ಮಕ್ಕಳಿಗೆ ಅಹಂಕಾರ ಬಂದು ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ನೆನೆಯದೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಸಾಕುವುದೇ ದೊಡ್ಡ ಕಷ್ಟ ಅಂದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಮಕ್ಕಳನ್ನು ಸಾಕುವುದು ಕಷ್ಟವೆಂದು ಅಂದುಕೊಂಡಿದ್ದಾರೆ, ಮಕ್ಕಳ ಭವಿಷ್ಯವೇನಾಗುವುದು? ಆದರೆ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಎಂದಿಗೂ ಆ ರೀತಿ ಯೋಚನೆ ಮಾಡದೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಸದಾ ಬಯಸುತ್ತಾರೆ. ತೊಂದರೆ, ಕಷ್ಟ, ನೋವು ಬಂದರೂ ಅದು ತನಗೆ ಮಾತ್ರ ಬರಲಿ, ತನ್ನ ಮಕ್ಕಳಿಗೆ ಆ ಕಷ್ಟ ಎಂದಿಗೂ ಬರದೇ ಇರಲಿ ಎಂದು ಬಯಸುವ ಜೀವ ತಂದೆ ತಾಯಿಯರದ್ದು. ತಂದೆ ತಾಯಿ ದೇವರಲ್ಲಿ ಬೇಡಿಕೊಳ್ಳುವಾಗ ತಮ್ಮ ಬಗ್ಗೆ ಏನನ್ನೂ ಬೇಡಿಕೊಳ್ಳದೆ ತಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿ ತಮಗೆ ಮಾಡಿದ ತ್ಯಾಗವನ್ನು ಗಮನಿಸಬೇಕು. ಅವರ ಪ್ರೀತಿಯನ್ನು ಲೆಕ್ಕಿಸದೆ, ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಸಿದ್ಧತೆ ಮಾಡುತ್ತಾರೆ. ಆದರೂ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಸೇರಿದ ನಂತರವೂ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡಿ ಸಾಕಿದೆವು, ಆದರೂ ನಮ್ಮನ್ನು ದೂರ ಸರಿಸಿದರು ಎಂದು ಬೇಸರ ಮಾಡಿಕೊಳ್ಳದೆ ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮರಣ ಹೊಂದುತ್ತಾರೆ.
3: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆ ಆಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ? ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನೇನು ಒಡೆಯುವ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಎಲ್ಲ ಪಾಪ ಬಂಧುಗಳು ಸೇರಿಕೊಂಡು ಕುಳಿತುಕೊಂಡಿದ್ದಾವೆ. ಅವಕ್ಕೆ ಗಾಬರಿಯಾಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿನ ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ. ಭಗವಂತ, ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನೇಸರ ಏನು ಮಾಡೋದಕ್ಕಾಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು. ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು. ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು. ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ, ಒಂದು ಬೀಜ ದುರ್ದೈವಿ ಗಾಳಿಗೆ ಸಿಕ್ಕಿ ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿಗಳು, ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದು ಕೂಡ ದುಡ್ತು. ತಳ್ಳಿ ಎಲ್ಲಿ ಹೋಯ್ತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ, ಬೇಸಿಗೆಯಲ್ಲಿ ಒಡಿಬಾರದು ರೋಡ್ ಅಂತ. ಅಲ್ಲಿ ಹೋಗಿ ಸಿಕ್ಕಿ ಹಾಕೊಂಡಿತು. ಯಪ್ಪ, ಇನ್ನು ತುಳಿಯೋದಾರು ತಪ್ತಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರ್ಲಿಲ್ಲ. ಆದರೆ ತುಳಿಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಮಳೆ ಬಂತು. ಆಗ ಏನಾಯ್ತು ಗೊತ್ತಾ? ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ

ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ. ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ, ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿ ಹೊರಗೆ ಬಂತು ನೋಡಿ. ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವೆಲ್ಲ ಕಡೆ ನೋಡಿರ್ತೀರ, ಕಾಂಕ್ರೀಟ್ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣ ಸಣ್ಣದಾಗಿ ಬಂದಿರ್ತವೆ. ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟಿನ ನಕ್ಕೊಂತ ಇರತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ, ಅದು ಇರೋದು 12 ತಾಸು ಮಾತ್ರ. ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನು ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ, ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ, ಅಯ್ಯೋ ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ ಮಾಡಬಾರ್ದು. ನಾಳೆ ಬದುಕುತ್ತೇವಂತಲೇ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವ ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೇ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನ ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳೋದು ಬೇಡ. ನಾಳೆ ಗೆಲುವು ಬರುತ್ತದೆ, ಇವತ್ತು ಸೋತಿರಬಹುದು ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರು ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋಕ್ಕೆ ಆಗಲ್ಲ. ಆದ್ದರಿಂದ ನಮಗೆ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಯಾರು ಬೇಜಾರಲ್ಲಿರ್ತಾರೋ, ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 FM.

ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಎಲುಬಿನ ಆರೋಗ್ಯದ ಕುರಿತಾಗಿ, ಅದರ ಆರೋಗ್ಯ ನಿರ್ವಹಣೆ ಈ ವಿಚಾರದ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮೂಳೆ ಚಿಕಿತ್ಸಾ ವಿಭಾಗದ ಮೂಳೆ ಶಸ್ತ್ರ ತಜ್ಞರು ಆಗಿರುವ ಡಾಕ್ಟರ್ ರಜತ್ ಎಚ್ ಪಿ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲುಬಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ನಿತ್ಯ ವ್ಯಾಯಾಮ ಮಾಡಿದ್ರೆ ತುಂಬಾ ಎಲುಬುಗಳಿಗೆ ಸಹಾಯ ಆಗ್ತದೆ ಅಂತ ಹೇಳುತ್ತಾರೆ. ಇದರ ಬಗ್ಗೆ ಒಂದು ನಮ್ಮ ಕೇಳುಗರಿಗೆ ಏನು ಮಾಹಿತಿ ಕೊಡ್ತೀರಿ ಡಾಕ್ಟ್ರೆ?
2: ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಗ್ಗೆ ಎರಡು ಸಾಲು ಲೈನ್ ಹೇಳ್ತೇನೆ ನಾನು. ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ, ಆಸ್ಟಿಯೋಪೋರೋಸಿಸ್ ಅಂತ ಹೇಳುವಂಥದ್ದು. ಆಸ್ಟಿಯೋಪೋರೋಸಿಸ್ ಅಂತ ಕನ್ನಡದಲ್ಲಿ ಅಸ್ಥಿರಂಧ್ರತೆ ಅಥವಾ ಮೂಳೆ ಸಾಂದ್ರತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಎಲುಬಲ್ಲಿ ಮೂಳೆ ಹೇಗೆ ಫಾರ್ಮ್ ಆಗಿರ್ತದೆ, ಯಾವ ರೀತಿ ರಚನೆ ಆಗಿರ್ತದೆ, ಅದರಲ್ಲಿ ಎರಡು ಪಾರ್ಟ್ಸ್ ಇರ್ತದೆ. ಒಂದು ಮೇಟ್ರಿಕ್ಸ್ ಅಂತ ಕರಿತೇವೆ, ಇನ್ನೊಂದು ಮಿನರಲ್ಸ್ ಅಂತ ಕರಿತೇವೆ. ಮೇಟ್ರಿಕ್ಸ್ ಅಂತ ಹೇಳಿದ್ರೆ ಅದನ್ನು ಸ್ಕೆಫೋಲ್ಡಿಂಗ್ ಎಕ್ಸಾಂಪಲ್ ಕೊಡೋದಿದ್ರೆ, ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಕಾಲಮ್ ನಾವು ಮಾಡುವಾಗ ಈ ಸರಳುಗಳು ಹೇಗಿರ್ತದೆ, ಐರನ್ ರಾಡ್ಸ್ ಹೇಗಿರ್ತದೆ, ಅದು ಫಸ್ಟ್ ಅದನ್ನು ನಾವು ಸ್ಕೆಫೋಲ್ಡಿಂಗ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೇವೆ, ಮತ್ತೆ ಅದರ ಒಳಗೆ ನಾವು ಕಾಂಕ್ರೀಟ್ ಅನ್ನು ತುಂಬುತ್ತೇವೆ. ಎರಡು ಒಂದಕ್ಕೆ ಒಂದು ಸಪೋರ್ಟ್ ಆಗಿ, ಬರೀ ಕಾಂಕ್ರೀಟ್ ಇದ್ರೂ ಸಹ ಅದು ಗಟ್ಟಿ ಆಗುದಿಲ್ಲ, ಹಾಗಂತ ಬರೀ ಸರಳುಗಳಿದ್ರು ಸಹ ಅದು ಗಟ್ಟಿ ಇರುವುದಿಲ್ಲ, ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಅದು ಗಟ್ಟಿಯಾಗಿರ್ತದೆ. ಇದೇ ರೀತಿ ಮೆಟ್ರಿಕ್ಸ್ ಅಂತ ಹೇಳುವಂತದ್ದು ಅದು ಸ್ಕೆಫೋಲ್ಡಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದರ ನಡುವಲ್ಲಿ ತುಂಬಿಸುವಂತದ್ದು ನಾವು ಮಿನರಲ್ಸ್ ಖನಿಜಗಳು, ಮೇನ್ ಆಗಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್, ಇದು ಎರಡು ಮಿನರಲ್ಸ್. ಅಫ್ಕೋರ್ಸ್ ಅದರ್ ಮಿನರಲ್ಸ್ ಆಲ್ಸೋ, ಬಟ್ ಮೇನ್ಲಿ ಇದು ಎರಡು ಅಂತದ್ದು. ಸೊ ಇದೆಲ್ಲ ಸೇರಿ ನಮ್ಮ ಮೂಳೆ ಇದಾಗ್ತದೆ. ಇದರಲ್ಲಿ ಖನಿಜಗಳು ಎಷ್ಟು ಎಲುಬಲ್ಲಿ ಜಾಸ್ತಿ ಇರ್ತವೋ ಅಷ್ಟು ಬೋನ್ ಸ್ಟ್ರಾಂಗ್ ಆಗ್ತದೆ, ಗಟ್ಟಿ ಇರ್ತದೆ. ಇದು ಬೇಸಸ್. ಇದು ಯಾವ ಆಸ್ಟಿಯೋಪೋರೋಸಿಸ್ ಅಂತ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ, ಈ ಮಿನರಲ್ಸ್, ಈ ಖನಿಜಗಳು ಎಲುಬಲ್ಲಿ ಯಾವಾಗ ಕಡಿಮೆ ಆಗ್ತದಲ್ಲ, ಆವಾಗ ನಾವು ಆಸ್ಟಿಯೋಪೋರೋಸಿಸ್ ಅಂತ ಕರಿತೇವೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ, ಕೆಲವೊಂದನ್ನು ಇವತ್ತು ನಾವು ಡಿಸ್ಕಸ್ ಮಾಡುವ.
0: ವ್ಯಾಯಾಮ ನಮ್ಮ ಎಲುಬುಗಳಿಗೆ ಎಷ್ಟು ಒಂದು ಯೂಸ್ಫುಲ್ ಆಗುತ್ತೆ ಅದ್ರ ಬಗ್ಗೆ?
2: ಖಂಡಿತ. ಈಗ ವ್ಯಾಯಾಮದಲ್ಲಿ ಎಲುಬುಗಳಿಗೆ, ನಮ್ಮ ಎಲುಬುಗಳಲ್ಲದೆ ಬೇರೆ ಬಾಡಿಗೆ ಯಾವ ರೀತಿ ಎಲ್ಲ ಉಪಯೋಗ ಉಂಟು ವ್ಯಾಯಾಮದಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂತ ಏನ್ ಕರಿತೇವೆ, ಲಂಗ್ಸ್ ಶ್ವಾಸಕೋಶ ಮತ್ತು ಕಾರ್ಡಿಯೋ ಪಲ್ಮರರಿ ಹೆಲ್ತ್, ಮತ್ತೆ ನಮ್ಮ ಹಾರ್ಟ್ಗೆ ಎಷ್ಟು ಅಗತ್ಯ ಅದು ಎಲ್ರಿಗೂ ಯಾವಾಗ್ಲೂ ಗೊತ್ತಿರುವಂತದ್ದೇ. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೇವೆ ಅದು, ಇದೆಲ್ಲ ನಾವು ಮಾಡುವಂತ ಎಕ್ಸಸೈಸ್ಗೆ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಇದರಿಂದ ಕಾರ್ಡಿಯೋ ಪಲ್ಮನರಿ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತದೆ ನಮ್ದು. ಇನ್ನು ಎಲುಬಿಗೆ ಏನು ಉಪಯೋಗ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುದಾದ್ರೆ, ಈ ಮಿನರಲೈಸೇಷನ್ ನಾನು ಅವಾಗ ಏನು ಹೇಳಿದೆ ಅಲ್ಲ, ಇಟ್ ಆಲ್ವೇಸ್ ಆಕರ್ಸ್ ಅಲಾಂಗ್ ದಿ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಎಲುಬಿಗೆ ಎಷ್ಟು ನಾವು ಕೆಲಸ ಕೊಡ್ತಾವೋ ಅಷ್ಟು ಗಟ್ಟಿ ಆಗ್ತದೆ. ಸೊ ನೀವು ಯಾವುದೇ ಎಕ್ಸಸೈಸ್ ಮಾಡಿದ್ರು, ಓಡ್ತಾ ಇದ್ರೆ, ಎನಿ ಎಕ್ಸಸೈಸ್, ಆಟ ಆಡಿದಷ್ಟು ನಮ್ಮ ಕಾಲುಗಳಿಗೆ ಕೈಗಳಿಗೆ ಅದು ಜಾಸ್ತಿ ಕೆಲಸ ಕೊಡ್ತದೆ. ಸೊ ಕೆಲಸ ಜಾಸ್ತಿ ಕೊಟ್ಟಷ್ಟು ಅದಕ್ಕೆ ನಮ್ಮ ಮೆದುಳಿಗೆ ಗೊತ್ತಾಗ್ತದೆ ಎಲುಬುಗಳಿಗೆ ಕೆಲಸ ಜಾಸ್ತಿ ಉಂಟು ಅಂತ. ಆಗ ತನ್ನಷ್ಟಕ್ಕೆ ಅದು ಹೆಚ್ಚು ಹೆಚ್ಚು ಗಟ್ಟಿ ಮಾಡ್ತಾ ಹೋಗ್ತದೆ. ಇದೇ ನಮಗೆ ವ್ಯಾಯಾಮ ಎಲುಬುಗಳಿಗೆ ಕೊಡುವಂತ ಉಪಯೋಗ. ಅದೇ ರೀತಿ ಕಾಲುಗಳಿಗೆ ಇದು ಮಾಡುವಂತದ್ದು ವಾಕಿಂಗ್ ಜಾಗಿಂಗ್ ಇದೆಲ್ಲ ಉಂಟು. ಹಾಗಂತ ಕೈಗಳಿಗೆ ಎಲ್ಲ ನಮ್ಮ ಇಡೀ ಬಾಡಿಗೆ ಹೊಲಿಸ್ಟಿಕ್ ಎಕ್ಸಸೈಸಸ್ ಎಲ್ಲ ಬೇಕಾಗ್ತದೆ. ಸೊ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳು, ಆಟೋಟ ಅಲ್ಲದೆ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಜಿಮ್ ಅಲ್ಲಿ ಏನ್ ಮಾಡ್ತೇವೆ, ಇದು ಸಹ ಡೆಫಿನೆಟ್ಲಿ ರೆಕಮೆಂಡೆಡ್. ಇದರಿಂದ ಸಹ ಬೋನ್ ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ.
0: ಡಾಕ್ಟರ್, ಈಗ ಎಲುಬುಗಳು ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಆಹಾರ ಕ್ರಮಗಳು ಕೂಡ ಅಗತ್ಯ ಇದೆ ಅಂತ ಹೇಳ್ತಾರೆ, ಅದರ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿ ಕೊಡೋದಾದ್ರೆ?
2: ಈಗ ನಾನು ಹೇಳಿದ ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಈಗ ಬೋನ್ ಹೆಲ್ತ್ ಬಗ್ಗೆ ಮಾತಾಡ್ತೇನೆ. ಮೇನ್ಲಿ ನಮಗೆ ಗೊತ್ತಿರೋದು ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು, ಅದನ್ನಷ್ಟೇ ಮಾತಾಡಬೇಕಿದ್ರೆ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಅಂತ ಹೇಳುವ, ವೈಟಮಿನ್ ಡಿ ಅಂತ ಹೇಳುವ ಒಂದು ವಿಟಮಿನ್ ಒಂದು ನಮ್ಮ ದೇಹದಲ್ಲಿ ಉಂಟು. ಅದು ನಾವು ಅದರ ಪ್ರಿಕರ್ಸರ್ಸ್ ಏನಿದೆ ಅದು ನಾವು ಕನ್ಸ್ಯೂಮ್ ಮಾಡಬೇಕಾಗ್ತದೆ, ನಮಗೆ ಆಹಾರದಲ್ಲಿ ಬರ್ತದೆ, ಮತ್ತೆ ಅದು ಪ್ರೊಸೆಸ್ ಆಗಿ ನಮ್ಮ ಚರ್ಮದಲ್ಲಿ ಅದು ಪ್ರೊಸೆಸ್ ಆಗ್ತದೆ. ಸೊ ಅದು ಪ್ರೊಸೆಸ್ ಆಗಲಿಕ್ಕೆ ಬಿಸಿಲು ಅತ್ಯಗತ್ಯ. ಓಕೆ, ಸೊ ಅದಕ್ಕೆ ಯಾವಾಗಲೂ ನಾವು ಎಳೆ ಬಿಸಿಲಿಗೆ ಹೋಗ್ಬೇಕು ಅಂತ ಹೇಳುದು ಅದಕ್ಕೆ. ಸೊ ಇದು ಅದರೊಟ್ಟಿಗೆ ಆಹಾರದಲ್ಲಿ ತಗೊಳ್ಳುವಂಥದ್ದು ಕ್ಯಾಲ್ಶಿಯಂ ಮತ್ತು ವೈಟಮಿನ್ ಡಿ ಇರುವಂಥದ್ದು. ಇದು ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಇರುವ ಪದಾರ್ಥಗಳು ತುಂಬ ಇರ್ತದೆ. ಒಂದು ಮೀಟ್ ಆ್ಯಂಡ್ ಪೋಲ್ಟ್ರಿ ಮಾಂಸ ಮೊಟ್ಟೆಗಳಲ್ಲಿ ಇರ್ತದೆ, ಹಾಲು ಡೈರಿ ಪ್ರಾಡಕ್ಟ್ಸ್ ಹಾಲುಗಳಲ್ಲಿ ಉಂಟು, ಮತ್ತು ಲೀಫಿ ವೆಜಿಟೇಬಲ್ಸ್ ಸ್ಪಿನಚ್ ನಮ್ಮದು ಬಸಳೆ ಪದ್ಪೆ ಇದೆಲ್ಲ ಲೋಕಲ್ ಸಿಗುವಂಥದ್ದೇ. ಏನೇ ಇವರು ಹಸಿರು ಪದಾರ್ಥಗಳಲ್ಲೆಲ್ಲ ಕ್ಯಾಲ್ಶಿಯಂ ಅಂಶ ತುಂಬ ಜಾಸ್ತಿ ಇರ್ತದೆ. ಸೊ ನಾವು ನಮ್ಮ ಊಟದಲ್ಲಿ ಯಾವಾಗಲೂ ಈ ರೀತಿಯ ಎಲ್ಲ ಅಂಶಗಳನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಎಷ್ಟು ವಯಸ್ಸಿನಲ್ಲಿ ಅಂದ್ರೆ ಎಲುಬು ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ? ಒಂದು
2: ಎಲುಬು ಗಟ್ಟಿಯಾಗು ಅಂತ ಹೇಳಿದ್ರೆ ಮಕ್ಕಳ ಎಲುಬು ದೊಡ್ಡವರ ಎಲುಬು ವ್ಯತ್ಯಾಸ ಇರ್ತದೆ. ಇದು ಆಸ್ಟಿಯೋಪೊರೋಸಿಸ್ಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳ ಎಲುಬು ಯಾವಾಗ್ಲೂ ಮೆತ್ತಗೆ ಇರ್ತದೆ, ಅದು ದೇವರು ಮಾಡಿದ್ದೆ ಹಾಗೆ, ಅದು ನೇಚರ್ ಹಾಗೆ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ತುಂಬಾ ರೀಸನ್ಸ್ ಉಂಟು ಹಾಗೆ ಯಾಕೆ ಇರ್ತದೆ ಅಂತ. ಎನಿವೆ, ಮಕ್ಕಳ ಎಲುಬು ಹಸಿ ಕಟ್ಟಿಗೆ ಇರುವ ತರ ನೀವು ಬೆಂಡ್ ಮಾಡಿದ್ರೆ ಬೆಂಡ್ ಆಗ್ತದೆ. ಹಸಿ ಕಟ್ಟಿಗೆಯನ್ನು ನೀವು ಬೆಂಡ್ ಮಾಡ್ಲಿಕ್ಕೆ, ಅದೇ ಒಣಗಿಲು ಕಟ್ಟಿಗೆಯನ್ನು ನಿಮಗೆ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಅದು ತುಂಬಾ ಗಟ್ಟಿ ಇರ್ತದೆ. ಹಾಗಂತ ಜಾಸ್ತಿ ಮಾಡಿದ್ರೆ ಟಕ್ ಎರಡು ತುಂಡಾಗ್ತದೆ. ಮಕ್ಕಳ ಎಲುಬು ಹಾಗೆಲ್ಲ ಮೆತ್ತಗೆ ಇರ್ತದೆ. ಸೊ ಅದು ಮ್ಯಾಲಿಯಬಲ್, ಬೆಂಡ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಯಾಕೆ ಅಂತ ಹೇಳಿದ್ರೆ ಬೋನ್ ಮ್ಯಾಟ್ರಿಕ್ಸ್ ಮಕ್ಕಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಇರ್ತದೆ ಕಂಪೇರ್ ಟು ಮಿನರಲ್ಸ್, ಆಯ್ತಾ. ಮತ್ತೆ ಇದು ಯಾಕೆ ಹೀಗೆ ಇರ್ತದೆ ಅಂತ ಹೇಳಿದ್ರೆ ಬಿಕಾಸ್ ಇದು ಯೂಶ್ವಲಿ ಗ್ರೋಯಿಂಗ್ ಬೋನ್ ಇರ್ತದೆ, ಅದರಿಂದಾಗಿ ಎಲುಬು ಬೆಳೀತಾ ಇರ್ತದಲ್ಲ. ಮತ್ತೆ ಯಾವಾಗ ಗಟ್ಟಿ ಆಗ್ತದೆ ಅಂತ ಹೇಳಿದ್ರೆ ಯೂಶ್ವಲಿ ಗಟ್ಟಿಯಾಗುದು ಅಂತ ಹೇಳಿದ್ರೆ ಗ್ರೋತ್ ನಿಲ್ಲುದು ಅಂತ ಅರ್ಥ. ಹೈಟ್ ಯಾವಾಗ ಪೂರ್ತಿ ಜಾಸ್ತಿಯಾಗಿ ನಿಲ್ತದಲ್ಲ, ಅದು ಹೆಣ್ಮಕ್ಳಲ್ಲಿ ಯೂಶ್ವಲಿ ಸ್ವಲ್ಪ ಬೇಗ ಆಗ್ತದೆ, ಅರೌಂಡ್ 18-19 ಇಯರ್ಸ್. ಗಂಡು ಮಕ್ಕಳಲ್ಲಿ ಯೂಶ್ವಲಿ 19-21 ಇಯರ್ಸ್ ತನಕ ಸಹ ಇದಾಗ್ತದೆ. ದಟ್ ಇಸ್ ಕಾಲ್ಡ್ ಸ್ಕೆಲಿಟಲ್ ಮೆಚುರಿಟಿ, ಸ್ಕೆಲಿಟಲ್ ಮೆಚುರಿಟಿ ಅಂತ ಹೇಳ್ತಾರೆ. ಅಲ್ಲಿಗೆವರೆಗೆ ಅದಕ್ಕಿಂತ ಜಾಸ್ತಿ ನಮ್ಮ ಎಲುಬು ಬೆಳೆಯುವುದಿಲ್ಲ. ದಪ್ಪ ಆಗ್ಬೋದು, ಅದ ನಂತರ ಸಹ ಅದಾದ ನಂತರ ಸಹ ನಾವು ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ಎಲುಬು ದಪ್ಪ ಆಗ್ಬೋದು, ಬಟ್ ಉದ್ದ ಆಗುದಿಲ್ಲ ಅದರ ನಂತರ.
0: ಡಾಕ್ಟರ್, ಈಗ ನೀವು ಹೇಳಿದಾಗೇನೆ ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ರೆ, ಜನರು ಕೂಡ ಮಾತಾಡೋದು ಕ್ಯಾಲ್ಸಿಯಂ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಅದು ಟ್ಯಾಬ್ಲೆಟ್ ತಗೊಳ್ಳುವಾಗಿರ್ಬೋದು, ಫುಡ್ ತಗೊಳ್ಳುವಾಗಿರ್ಬೋದು. ಈಗ ಅಂದ್ರೆ ದಿನಕ್ಕೆ ಇಷ್ಟು ಕ್ಯಾಲ್ಸಿಯಂ ಅಂತ ಏನಾದ್ರೂ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಅದರ ಬಗ್ಗೆ ತಾವು ಹೇಳೋದಾದ್ರೆ?
2: ಆರ್ಡಿ ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರ್ತದೆ, ಎಲ್ಲಾ ಪರ್ಟಿಕ್ಯುಲರ್ ಮಿನರಲ್ಸ್ಗೂ ಇರ್ತದೆ, ಅದೇ ರೀತಿ ಕ್ಯಾಲ್ಸಿಯಂಗೂ ಸಹ. ಅದು ಮಾತ್ರ ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಡಯಟರಿ ಅಲೋವೆನ್ಸಸ್, ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಚೇಂಜ್ ಆಗ್ತದೆ. ಈಗ ಅಡಲ್ಟ್ ಮೇಲ್ಸಿಗೆ ಬೇರೆ, ಮಕ್ಕಳಲ್ಲಿ ಬೇರೆ, ಸ್ಪೆಷಲಿ ಅಡಲ್ಟ್ ವಿಮೆನ್ ಹೆಂಗಸರಲ್ಲಿ, ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಹಾಲು ಕುಡಿಸುವ ತಾಯಿಲಿ, ಪ್ರೆಗ್ನೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಯೂಶ್ವಲಿ ಡಯಟರಿ ಅಲೋವೆನ್ಸಸ್ ಜಾಸ್ತಿ, ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಜಾಸ್ತಿ ಇರ್ತದೆ. ಇದು ಇದನ್ನು ಹೇಗೆ ಪೂರ್ತಿಗೊಳಿಸೋದು ಅಂತ ಹೇಳಿದ್ರೆ, ಬಾಕಿ ನಾವು ನಮ್ಮ ನಾರ್ಮಲಿ ನಾವು ಇರುವಾಗ ಇಟ್ ಇಸ್ ನಮ್ಮ ಆಹಾರದಲ್ಲಿ ತಗೊಳ್ಳೋದಷ್ಟು ನಮಗೆ ಬೇಕಾದಷ್ಟು ಸಾಕಾಗ್ತದೆ, ಒಳ್ಳೆಯದಾಗಿ ಒಳ್ಳೆ ಇದರಲ್ಲಿ ಆಹಾರದಲ್ಲಿ ತಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾರಿಗೆಲ್ಲ, ನಾನು ಹೇಳಿದಾಗೆ ಪ್ರೆಗ್ನೆನ್ಸಿ ಇರುವಾಗ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರುವಾಗ ನಾವು ನಮ್ಮ ಫುಡಲ್ಲಿ ನಮಗೆ ಅದನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಾಗುವುದಿಲ್ಲ, ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ಯೂಶ್ವಲಿ ಮಾತ್ರೆಯ ರೂಪದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ, ನಾವು ಅದನ್ನು ತಗೊಳ್ಬೇಕಾಗ್ತದೆ. ಮತ್ತೊಂದು ಇನ್ನೊಂದು ಕ್ಯಾಟಗರಿ ಯಾವಾಗ ನಮಗೆ ನಾವು ಆಹಾರದಲ್ಲಿ ತಗೊಳ್ಳುವಂಥದ್ದಲ್ಲದೆ ಎಕ್ಸ್ಟ್ರಾ ಯಾವಾಗ ಬೇಕು ಅಂತ ಹೇಳಿದರೆ, ಪ್ರಾಯ ಆದ ನಂತರ ಹೆಂಗಸರಲ್ಲಿ ಸ್ವಲ್ಪ ಬೇಗ, ಯೂಶ್ವಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತದೆ. ಈಸ್ಟ್ರೋಜನ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಬೋನ್ಸ್, ಬೋನ್ ಹೆಲ್ತ್. ಈ ಆಸ್ಟಿಯೋಪೊರೋಸಿಸ್ಗೆ ಶುರುವಾಗುದೇ ಹೆಂಗಸರಲ್ಲಿ ಶುರುವಾಗುದೆ ಈಸ್ಟ್ರೋಜನ್ ಅಂಶ ಕಡಿಮೆ ಆಗ್ತಾ ಹೋದಾಗೆ. ಅದೇ ರೀತಿ ಗಂಡಸರಲ್ಲಿ ಟೆಸ್ಟೋಸ್ಟೆರೋನ್ ಪ್ರಾಯ ಆಗ್ತಾ ಹೋದಾಗೆ ಕಡಿಮೆ ಆಗ್ತಾ ಇರ್ತದೆ. ಸೊ ಇಬ್ಬರಲ್ಲಿಯೂ ಕ್ಯಾಲ್ಶಿಯಂ ಅಡಿಷನಲ್ ನಾವು ಕೊಡ್ಬೇಕಾಗ್ತದೆ.
0: ನೀವು ಹೇಳಿದಾಗಿನ ಡಾಕ್ಟರ್, ಈಗ ಪ್ರಾಯಸ್ಥರಲ್ಲಿ ಅಂದ್ರೆ ಪ್ರಾಯ ಹೋದಾಗಿನ ಹೆಚ್ಚಿನವರಿಗೆ ಈ ಗಂಟು ನೋವು ಅಂತ ಹೇಳ್ತಾರೆ, ಸಾಕಷ್ಟು ಮಂದಿ ಕೂಡ ಆಸ್ಪತ್ರೆಗೆ ಬರ್ತಾರೆ, ಇದಕ್ಕೆ ನಿಮ್ಮ ಒಂದು ಸಲಹೆ?
2: ಅಗೇನ್, ಈ ಗಂಟು ನೋವು ಸ್ಪೆಷಲಿ ಮೊಣಕಾಲು ಗಂಟು ನೋವು ಇರ್ತದಲ್ಲ, ಇದು ಯೂಶ್ವಲಿ ನಾಟ್ ಆಸ್ಟಿಯೋಪೊರೋಸಿಸ್ ರಿಲೇಟೆಡ್, ಇದು ಎಲುಬಿನ ಸಂಬಂಧಪಟ್ಟದಲ್ಲ, ಹೆಚ್ಚಾಗಿ ಕೀಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಕೀಲುಗಳು ಇರುವಾಗ ಅಲ್ಲಿ ಅದಕ್ಕೆ ಒಂದು ಪದರ ಕಾರ್ಟಿಲೇಜ್ ಅಂತ ಹೇಳುವ ಒಂದು ಪದರ ಇರ್ತದೆ, ಎಲ್ಲಿ ಒಂದಕ್ಕೊಂದು ಎಲುಬು ಮುಟ್ತಾ ಇರ್ತದಲ್ಲ, ಇದು ಫ್ರಿಕ್ಷನ್ ಕಡಿಮೆ ಮಾಡಲಿಕ್ಕೆ ಮಾಡ್ಲಿಕ್ಕೋಸ್ಕರ ಇರುವಂತದ್ದು. ಸ್ಮೂತ್ ಸರ್ಫೇಸ್ ಇರುವಂತದ್ದು ಕಾರ್ಟಿಲೇಜ್, ವರ್ಷ ಹೋಗ್ತಾ ಇದ್ದಾಗೆ ಇದು ಸವೆದು ಹೋಗ್ತದೆ. ಸೊ ಅದರಿಂದಾಗಿ ನೋವು ಬರ್ತದೆ, ಮೊಣಕಾಲು ಗಂಟಿನ ನೋವು ಶುರುವಾಗುವುದು ಅದರಿಂದಾಗಿ, ನಾಟ್ ನೆಸೆಸರಿಲಿ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್.
0: ಈಗ ಸಾಮಾನ್ಯವಾಗಿ ಈ ಎಲುಬುಗಳ ನೋವು ಇರುತ್ತೆ, ಸಮಸ್ಯೆ ಬರುತ್ತೆ ಅಂತ ಏನಾದರೂ ಸಿಂಪ್ಟಮ್ ಬರುವಂತ ಅವಕಾಶಗಳಿರುತ್ತೆ, ಆದರೆ ಅದನ್ನ ಹೇಗೆ ತಿಳಿದುಕೊಳ್ಳಬಹುದು?
2: ಹೌದು, ಆಸ್ಟಿಯೋಪೊರೋಸಿಸ್ ಅಂತ ಹೇಳಿ ಯಾವಾಗಲೂ ಸೈಲೆಂಟ್ ಕಿಲ್ಲರ್, ಆಯ್ತಾ, ಸೈಲೆಂಟ್ ಕಿಲ್ಲರ್. ಅದರಿಂದ ಆಸ್ ಸಚ್ ಅದಿರಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ, ಯೂಶಲಿ ಬೋನ್ ಪೇನ್ಸ್ ಆತರ ಏನು ಬರುವುದಿಲ್ಲ ಹೆಚ್ಚಿನ ಅಂಶ. ತೊಂದರೆ ಏನಾಗ್ತದೆ ಅಂತ ಹೇಳಿದ್ರೆ ಟ್ರಿವಿಯಲ್ ಫಾಲ್, ಅಂದ್ರೆ ಸಣ್ಣ ಸಣ್ಣ ಇಂಜುರಿ ಅಥವಾ ಸಣ್ಣ ಸಣ್ಣ ಪೆಟ್ಟಾದ ತಕ್ಷಣ ಎಲುಬು ಫ್ರಾಕ್ಚರ್ ಆಗುವಂತದ್ದು, ಎಲುಬು ಮುರಿಯುವಂತದ್ದು, ಇದೇ ಸಿಂಪ್ಟಮ್ ಅದರದ್ದು. ಪ್ರಾಯ ಹೋದಾಗೆ ನಂತರ ಸ್ಪೆಷಲಿ ರೆಸ್ಟ್ ಕೈ ಮಣಿಗಂಟ್ ಕೈಗಂಟ ಹತ್ರ, ಸ್ಪೈನ್, ನಮ್ಮ ಬೆನ್ನು ಹುರಿಯಲ್ಲಿ ಚಪ್ಪಿ, ಇದು ಹಿಪ್ ಜಾಯಿಂಟ್ ನ ಸುತ್ತ ಎಲ್ಲ ಫ್ರಾಕ್ಚರ್ಸ್ ಆಗುವಂತ ಸಂದರ್ಭ ಇರ್ತದೆ. ಇದು ಟ್ರಿವಿಯಲ್ ಫಾಲ್ ಅಂತ ಹೇಳ್ತೇವೆ, ಅಂದ್ರೆ ನಿಂತಲಿಂದ ಬಿದ್ದಾಗ. ಈಗ ನಾವು ನೀವು ಒಬ್ಬ ಅಡಲ್ಟ್ ಯೂಶಲಿ ನಿಂತಲಿಂದ ಬಿದ್ದದು ಆಗಿ ಆದ ತಕ್ಷಣ ಎಲುಬು ಮುರಿಯುವುದಿಲ್ಲ, ಅಷ್ಟು ಫೋರ್ಸ್ ನಾರ್ಮಲ್ ಎಲುಬನ್ನು ಮುರಿಯಲಿಕ್ಕೆ ಸಾಕಾಗುದಿಲ್ಲ. ಅದೇ ಪ್ರಾಯದವರಲ್ಲಿ ನೀವು ಕೇಳಿರ್ಬೋದು ಎಷ್ಟೋ ಸತಿ, ಸ್ವಲ್ಪ ಕುರ್ಚಿಯಿಂದ ಬಿದ್ದೆ, ಕಾಟಿಂದ ಕೆಳಗೆ ಬಿದ್ದಾಗ ಕಾಲು ಹಿಪ್ ಜಾಯಿಂಟ್ ಫ್ರಾಕ್ಚರ್ ಹತ್ರ, ಜಾಯಿಂಟ್ ಹತ್ರ ಫ್ರಾಕ್ಚರ್ ಆಗುದು, ರಿಸ್ಟ್ ಹತ್ರ ಫ್ರಾಕ್ಚರ್ ಆಗುದೆಲ್ಲ ಕೇಳಿರ್ಬೋದು, ಇದೆಲ್ಲ ಆಸ್ಟಿಯೋಪೊರೋಸಿಸ್.
0: ಈಗ ಮದ್ಯಪಾನ ಮತ್ತೆ ಧೂಮಪಾನ ಎಲ್ಲ ಮಾಡ್ತಾರೆ, ಇದು ನಮ್ಮ ಒಂದು ಎಲುಬಿನ ಮೇಲೆ ಯಾವ ರೀತಿಯಾದ ಅಡ್ಡ ಪರಿಣಾಮ ಬೀರುತ್ತೆ?
2: ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಯಾವುದು ಇರುವುದಿಲ್ಲ. ಈಗ ಸ್ಮೋಕರ್ಸ್ಗೆ, ಎಲುಬಿನ ಸಂಬಂಧಪಟ್ಟಂತ ಸ್ಮೋಕರ್ಸ್ ಅಲ್ಲಿ ಆಗ್ಲಿ, ಇನ್ ಆಲ್ಕೋಹಾಲಿಕ್ಸ್ ಅಲ್ಲಿ ಆಗ್ಲಿ ಸಿಂಪ್ಟಮ್ಸ್ ಏನು ಇರುವುದಿಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಅಂತ ಹೇಳಿದ್ರೆ ಬೋನ್ ಹೀಲಿಂಗ್ಗೆ ತುಂಬಾ ಎಫೆಕ್ಟ್ ಆಗ್ತದೆ, ಬೋತ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ಸ್ಮೋಕಿಂಗ್, ಮೋರ್ ಸೋ ಸ್ಮೋಕಿಂಗ್. ಸ್ಮೋಕಿಂಗ್ ಅಲ್ಲಿ ತುಂಬಾ ಬೋನ್, ಎಲುಬು ಫ್ರಾಕ್ಚರ್ ಆದ್ರೆ ಅದು ಹೀಲ್ ಆಗುವ ಶಕ್ತಿ ಏನುಂಟಲ್ಲ, ಯುನೈಟಿಂಗ್ ಪವರ್ ಏನಿರ್ತದಲ್ಲ ಬೋನ್ ಹೀಲ್ ಆಗುವ ಶಕ್ತಿ, ಅದು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇರ್ತದೆ ಇನ್ ಸ್ಮೋಕರ್ಸ್ ಎಸ್ಪೆಷಲಿ. ಆಲ್ಕೋಹಾಲ್ ಅಲ್ಲಿಯೂ ಅಷ್ಟೇ, ಆಲ್ಕೋಹಾಲ್ ಅಲ್ಲಿಯೂ ಕಡಿಮೆ ಆಗ್ತದೆ, ಬಟ್ ಮೋರ್ ಸೋ ಇನ್ ಸ್ಮೋಕಿಂಗ್ ಬೋನ್ ಹೀಲಿಂಗ್ ಪ್ರಾಪರ್ಟೀಸ್ ತುಂಬಾ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಡೆಫಿನೆಟ್ಲಿ ರೆಕಮೆಂಡ್ ಸ್ಟಾಪಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಟೊಬ್ಯಾಕೋ ಯೂಸ್, ಯಾವುದೇ ರೀತಿಯ ಹೊಗೆಸೊಪ್ಪು ಪದಾರ್ಥ ಯೂಸ್ ಮಾಡುವಂಥದ್ದು, ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಓರಲ್ ಚೂಯಿಂಗ್ ಟೊಬ್ಯಾಕೋ ಅಂದ್ರೆ ಜಗಿಯುವಂಥದ್ದು, ತುಟಿ ಅಡಿಯಲ್ಲಿ ಇಡುವಂಥದ್ದು ಇರ್ತದೆ, ಅಥವಾ ಎಲೆ ಅಡಿಕೆಯಲ್ಲಿ ಬೆರೆಸಿ ಇದು ಮಾಡುವಂಥದ್ದು ಇರ್ತದೆ, ಸ್ಮೋಕ್ ಮಾಡುವಂಥದ್ದು ಇರ್ತದೆ, ಎಲ್ಲವೂ ತುಂಬಾ ಹಾನಿಕಾರಕ.
0: ಈಗ ತುಂಬಾ ಮಂದಿ ಕೂತು ಕೆಲಸ ಮಾಡ್ತಾರೆ, ದೀರ್ಘಕಾಲವಾಗಿ ಕೂತ್ಕೊಂಡೆಲ್ಲ ಮಾಡ್ತಾರೆ, ಸೊ ಅಂತವರು ಹೇಗೆ ಒಂದು ಎಲುಬಿನ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಏನೆಲ್ಲ ಎಕ್ಸಸೈಸ್ ಮಾಡಬಹುದು ಅಂತ?
2: ಅನ್ಅವಾಯ್ಡಬಲ್ ಇರ್ತದೆ, ಈಗ ಮೋಸ್ಟ್ ಆಫ್ ಅಸ್ ನಾವು ಎಲ್ಲ ಡೆಸ್ಕ್ ಜಾಬ್ ಮಾಡೋರು, ಸೊ ಲಾಂಗ್ ಅವರ್ಸ್ ನಾವು ಕೂತ್ಕೊಂಡಿರ್ತೇವೆ. ಸೊ ಒಂದೇನು ಅಂತ ಹೇಳಿದ್ರೆ ನಮ್ಮ ಪಾಶ್ಚರ್ ಬಗ್ಗೆ ನಮಗೆ ತುಂಬಾ ಗಮನ ಇರಬೇಕು, ಕರೆಕ್ಟ್ ಪಾಶ್ಚರ್ ಇರುವ ಕೂತ್ಕೊಳ್ಳುವಂಥದ್ದು. ನಮ್ಮ ನ್ಯಾಚುರಲ್ ಸ್ಪೈನ್ಗೆ ಒಂದು ನ್ಯಾಚುರಲ್ ಕರ್ವೇಚರ್ ಅಂತ ಇರ್ತದೆ ಅಂತ ಹೇಳಿದ್ರೆ, ಅದರ ಒಂದು ನಾರ್ಮಲ್ ಆಗಿ ಇಟ್ಟರೆ ಅದು ಯಾವ ರೀತಿ ಫೈನಲಿ ಬರ್ತದೆ ಅದು ಮೇಂಟೈನ್ ಆಗುವ ತರ ನಾವು ಪಾಶ್ಚರ್ ಇರಬೇಕಾಗ್ತದೆ, ಎಸ್ಪೆಷಲಿ ಲೋವರ್ ಬ್ಯಾಕ್. ಸೊಂಟವನ್ನು ಬಗ್ಗಿಸದೆ ತುಂಬಾ ಹೊತ್ತು ಬಗ್ಗಿಸ್ತಾ ಇರೋದು, ಮತ್ತೆ ಕುತ್ತಿಗೆ ಸಹ ಅಷ್ಟೇ. ಇತ್ತೀಚೆಗೆ ತುಂಬಾ ನಾವು ಸ್ಕ್ರೀನ್ ಯೂಸ್ ಇಂದಾಗಿ, ಸೆಲ್ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಡೆಸ್ಕ್ಟಾಪ್, ಈ ಸ್ಕ್ರೀನ್ ಯೂಸ್ ತುಂಬಾ ಮಾಡೋದ್ರಿಂದಾಗಿ ಕುತ್ತಿಗೆ ಬಗ್ಗಿಸಿ ಕೆಲಸ ಮಾಡೋದು ತುಂಬಾ ನೋಡ್ತಾ ಇದ್ದೇವೆ. ಅದು ಇನ್ ಲಾಂಗ್ ಟರ್ಮ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಎವ್ರಿ ಡೇ ದಿನ ನೋಡ್ತಾ ಇದ್ದೇವೆ. ಯಂಗ್ ಪಾಪ್ಯುಲೇಷನ್, ಮೊದಲು ಏನು ಇಷ್ಟು ನಾವು ನೋಡ್ತಾ ಇರಲಿಲ್ಲ, ಯಂಗ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಕುತ್ತಿಗೆಯ ತೊಂದರೆಗಳು, ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳಿದ್ರೆ ಸವೆತಗಳು ಇನ್ ಅರ್ಲಿ ತರ್ಟೀಸ್, ಇನ್ ಲೇಟ್ ಟ್ವೆಂಟೀಸ್ ಅರ್ಲಿ ತರ್ಟೀಸ್ ಅಲ್ಲೇ ಇವಾಗ ಕುತ್ತಿಗೆ ಸವೆತಗಳು, ಕುತ್ತಿಗೆಯಿಂದ ಡಿಸ್ಕ್ ತೊಂದರೆಗಳು, ಕೈಗಳಿಗೆ ಬೆನ್ನಿಗೆ ನೋವು ಬರುವಂತದ್ದು, ಈ ತರ ಎಲ್ಲ ನೋಡ್ತಾ ಇದ್ದೇವೆ. ಸೊ ಅದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್, ಬಾಕಿ ಎಕ್ಸಸೈಸ್ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ನಾವು ಟೈಮ್ ತೆಗೆದಿಡಬೇಕು. ಮಿನಿಮಮ್ 45 minutes ಅಂತ ಹೇಳ್ತೇವೆ, 45 minutes ಟು 1 hour ಅದಕ್ಕೆ ಅಂತಲೇ ಟೈಮ್ ಡೆಡಿಕೇಟ್ ಮಾಡಿ ಎನಿ ಕೈಂಡ್ಸ್ ಆಫ್ ಎಕ್ಸಸೈಸಸ್, ಸ್ವಿಮ್ಮಿಂಗ್, ರನ್ನಿಂಗ್, ಸೈಕ್ಲಿಂಗ್, ಆಟ ಆಡೋದು, ಎನಿ ಸ್ಪೆಸಿಫಿಕ್ ಆಟ ಆಡುವಂಥದ್ದು. ಮತ್ತೊಂದೇನು ಅಂತ ಹೇಳ್ತಾನೆ ಅಂತ ಹೇಳಿದರೆ, ತುಂಬ ಜನಕ್ಕೆ ಈ ಜಿಮ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ತುಂಬ ಸ್ವಲ್ಪ ಜನರಲ್ ಪಬ್ಲಿಕ್ಕಿಗೆ ಕೆಲವೊಮ್ಮೆ ಸ್ವಲ್ಪ ಅದರ ಬಗ್ಗೆ ಕೆಲವರು ಏನು ಅಂತ ಹೇಳ್ತಾರೆ ಅಂತ ಹೇಳಿದರೆ ನಾಟ್ ಎಕ್ಸಾಕ್ಟ್ಲಿ ಫೇವರಬಲ್ ಅವರು, ಆಯ್ತಾ, ಅದರಿಂದ ತೊಂದರೆಗಳು ಉಂಟು ಅಂತಾನು ತುಂಬಾ ಹೇಳುವವರು ಜನರಲ್ ಪಬ್ಲಿಕ್ ಅಲ್ಲಿ ನೋಡ್ತೇವೆ. ಆ ತರ ಖಂಡಿತ ಇಲ್ಲ, ಅಫ್ಕೋರ್ಸ್ ಅಲ್ಲಿಯೂ ಸಹ ನಾವು ಜಾಗ್ರತೆ ಇರಬೇಕಾಗ್ತದೆ, ನಮ್ಮ ಫಾರ್ಮ್ ಪಾಶ್ಚರ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಬಟ್ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದರೆ ಜಿಮ್ಮಲ್ಲಿ ಏನು ನಾವು ವೆಯ್ಟ್ಸ್ ಮಾಡ್ತೇವಲ್ಲ, ಡೆಫಿನೆಟ್ಲಿ ಹೆಲ್ಪ್ಫುಲ್, ಎಸ್ಪೆಷಲಿ ಇನ್ ವಿಮೆನ್, ಹೆಂಗಸರಲ್ಲಿ. ಯಾಕಂತ ಹೇಳಿದ್ರೆ ಈ ಆಸ್ಟಿಯೋಪೊರೋಸಿಸ್ ಅಂತ ಹೇಳೋದು ಜಾಸ್ತಿ ಕಂಡು ಬರೋದೆ ಹೆಂಗಸರಲ್ಲಿ. ಸೊ ಒನ್ ಆಫ್ ದ ಮಾರ್ಕರ್ಸ್ ನಾವು ಏನು ನೋಡ್ತೇವಲ್ಲ, ಇಟ್ ಈಸ್ ನಮ್ಮ ಇನ್ ದ ಲೇಟರ್ ಬೋನ್ ಹೆಲ್ತ್, ಅಂದ್ರೆ ಇನ್ ಎಲ್ಡರ್ಲಿ ಬೋನ್ ಹೆಲ್ತ್, ಟೋಟಲ್ ಮಸಲ್ ಮಾಸ್. ಟೋಟಲ್ ಮಸಲ್ ಮಾಸ್ ನಮ್ಮಲ್ಲಿ ಎಷ್ಟುಂಟು, ಮಸಲ್ ಟು ಫ್ಯಾಟ್, ಈಗ ಒಂದು ಕ್ರಾಸ್ ಸೆಕ್ಷನ್ ಅಲ್ಲಿ ಮಸಲ್ ಟು ಫ್ಯಾಟ್ ರೇಷಿಯೋ ಅಂತ ಏನು ನಾವು ಹೇಳ್ತೇವೆ, ಅದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಫಾರ್ ಲಾಂಗ್ ಟರ್ಮ್ ಇದು ಎಲ್ಡರ್ಲಿ ಹೆಲ್ತ್. ಸೊ ಮಸಲ್ ಮಾಸ್ ಅನ್ನು ನಿಮ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ತರ ವೆಯ್ಟ್ ಲಿಫ್ಟಿಂಗ್ ಮಾಡೋದು ಎಸೆನ್ಷಿಯಲ್.
0: ನೀವು ಕುತ್ತಿಗೆ ಬಗ್ಗೆ ಹೇಳಿದ್ರಿ, ರೀಸೆಂಟ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಸೆಸ್ ಮಾಡುವಾಗ ಬಾರ್ಬರ್ ಶಾಪ್ಗಳಲ್ಲೆಲ್ಲ ಈ ಕುತ್ತಿಗೆಯನ್ನ ಇದು ಮಾಡುವಂತದ್ದೆಲ್ಲ ಇರ್ತದೆ, ಅದರ ಬಗ್ಗೆ ನೀವೇನ್ ಟಿಪ್ಸ್ ಕೊಡ್ತೀರಾ?
2: ಖಂಡಿತ ಮಾಡಬಾರ್ದು, ಖಂಡಿತ. ಯಾರಾದ್ರೂ ನಿಮ್ಮ ಕುತ್ತಿಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಮೊದ್ಲು ಬೇಡ ಅಂತ ಹೇಳಿ, ಖಂಡಿತ ಮಾಡಿಸ್ಕೊಳ್ಬೇಡಿ. ಏನಾದ್ರೂ ಮಸಾಜಸ್ ಅದು ಇದ್ರೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಆಥರೈಸ್ಡ್ ಕಡೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಲ್ತಿರೋರು ಗೊತ್ತಿರೋರ ಹತ್ರ ಮಾಡಿಸ್ಕೊ. ಇನ್ನೋಸೆಂಟ್ ಮಸಾಜ್, ಸ್ವಲ್ಪ ಹೆಡ್ ಮಸಾಜ್, ಕುತ್ತಿಗೆ ಶೋಲ್ಡರ್ ಮಸಾಜಸ್ ಎಲ್ಲ ಓಕೆ, ಬಟ್ ಈ ರೀತಿ ಅಂತ ನಟ್ಟಿ ತೆಗೆಯುವಂಥದ್ದು ಎಲ್ಲಿಯೇ ಯಾವುದೇ ಆಗಲಿ ಕುತ್ತಿಗೆ ಮಾತ್ರ, ಕುತ್ತಿಗೆ ಅಂತೂ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಕೂಡುದು. ಅದು ಒಂದೇ ಸತಿ ಕುತ್ತಿಗೆಯಲ್ಲಿ ತಿರುಗಿಸೋದು, ಅದು ನಟ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರಲ್ಲ, ಖಂಡಿತ ಮಾಡಬಾರ್ದು. ಕೈ ಕಾಲಲ್ಲಿ ಸಹ ಹಾಗೆ ಶೋಲ್ಡರ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಇದು ಮಾಡಲಿಕ್ಕೆ ಹೋಗ್ತಾರೆ ಅವರು, ಅಂತ ಡೈರ್ ಇದಿರುವುದಿಲ್ಲ, ಬಟ್ ಕುತ್ತಿಗೆ ಡೆಫಿನೆಟ್ಲಿ
0: ತುಂಬಾ ಸೆನ್ಸಿಟಿವ್ ನರಗಳು.
2: ಹೌದು ಹೌದು, ಎಲ್ಲ ನರಗಳು ನಮ್ಮ ಮೆದುಳಿಂದ ಕೈಕಾಲಿಗಿಂತ ಎಲ್ಲದು ಹಾರ್ಟಿಗೆ, ನಮ್ಮ ಬೇರೆ ಆರ್ಗನ್ಸ್ಗೆ ಬರೋದು ಎಲ್ಲದಕ್ಕೆ ಬರು, ಉಸಿರಾಟವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲವೂ ಸ್ಪೈನಲ್ ಕಾರ್ಡ್ ಮುಖಾಂತರವೇ ಬರ್ತದೆ. ಹೆಚ್ಚಿನ ಅಂಶ ಆ ಥರ ಆಗುದಿಲ್ಲ, ಬಟ್ ದೇರ್ ಇಸ್ 1 in 1,000 ಚಾನ್ಸ್ ಆದದ್ದು ಕೆಲವು ಉಂಟು ಆ ಥರ. ಇದು ಕಂಪ್ಲೀಟ್ಲಿ ಕ್ವಾಡ್ರಿಪೇರಿಸಿಸ್ ಆದದ್ದು, ಅಂದ್ರೆ 4 ಎರಡು ಕೈ 2 ಕಾಲು ಬರದಾಗೆ ಆದಂತ ಉದಾಹರಣೆಗಳು ತುಂಬಾ ಉಂಟು.
0: ಡಾಕ್ಟರ್, ನೀವಾಗ ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ, ಈಗ ಮತ್ತೆ ಈ ಪಾನೀಯಗಳು ಅಂದ್ರೆ ಜಂಕ್ ಫುಡ್ ನೊಟ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತಾರೆ, ತುಂಬಾ ಮಂದಿ ಹೇಳ್ತಾರೆ ಅಂದ್ರೆ ಇಂತ ಪಾನೀಯಗಳನ್ನೆಲ್ಲ ಕುಡಿದ್ರೆ ಎಲುಬು ಸವಿಯುತ್ತೆ ಅಂತ ಒಂದು ಪಬ್ಲಿಕ್ ಮಾತೆಲ್ಲ ಇದೆ.
2: ಮೇ ಬಿ ನಾಟ್ ಡೈರೆಕ್ಟ್ಲಿ ಏನು ಸಂಬಂಧ ಏನಿಲ್ಲ, ಡೈರೆಕ್ಟ್ಲಿ ಈ ತರ ಏನು ಸಂಬಂಧ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಏನು ಸಂಬಂಧ ಅಂತ ಹೇಳಿದ್ರೆ ಈ ಎಲ್ಲಾ ಏರಿಯೇಟೆಡ್ ಡ್ರಿಂಕ್ಸ್ ನಾವು ಏನ್ ಕುಡಿತೇವಲ್ಲ, ತಂಪು ಪಾನೀಯಗಳು, ಯಾವುದೇ ಕಂಪನಿದೇನೇ ಆಗಿರಲಿ, ಸಿಕ್ಕಾಬಟ್ಟೆ ಸಕ್ಕರೆ ಇರ್ತದೆ ಅದರಲ್ಲಿ. ಸಿಕ್ಕಾಬಟ್ಟೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ವಾಲ್ಯೂಮ್ ಟು ವಾಲ್ಯೂಮ್ 50% ಅದರಲ್ಲಿ ಶುಗರ್ಸ್ ಇರ್ತದೆ. ಸೊ ಅಷ್ಟು ಶುಗರ್ ನಮ್ಮ ಬಾಡಿ ಹೆಲ್ತಿಗೆ ಖಂಡಿತ ಒಳ್ಳೇದಲ್ಲ, ಇನ್ ಎನಿ ಕೇಸ್ ಜಾಯಿಂಟ್ ಹೆಲ್ತ್ ಮಸಲ್ ಹೆಲ್ತಿಗೆ ಅದು ಒಳ್ಳೇದಲ್ಲ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂಳೆ ಚಿಕಿತ್ಸಾ ವಿಭಾಗ ಇದೆ, ಅದರಲ್ಲಿ ಏನೆಲ್ಲ ಜನರಿಗೆ ಫೆಸಿಲಿಟಿ ಇದೆ, ಅದರ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಾವು ಸದ್ಯಕ್ಕೆ 4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ನಾವು ಒಂದು ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್ ನಾವು ಕೊಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದಾಗೆ ಯಾವುದೇ ತೊಂದರೆ, ಎಲುಬು ಮತ್ತೆ ಕೀಲುಗಳಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಆದರೂ ಸಹ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಟಾರ್ಟಿಂಗ್ ವಿತ್ ಟ್ರಾಮಾ. ಟ್ರಾಮಾ ಅಂತ ಹೇಳಿದ್ರೆ ಪೆಟ್ಟಾಗುವಂಥದ್ದು, ಯಾವುದೇ ರೀತಿಯ ಎಲುಬು ಕೀಲಿಗೆ ಎಲ್ಲಿಗೂ ಪೆಟ್ಟಾದ್ರೂ ಸಹ ನಾವು ಅದಕ್ಕೆ ಬೇಕಾಗುವಂತ ಟ್ರೀಟ್ಮೆಂಟ್ ಮಾಡ್ತೇವೆ. ಪ್ಲಾಸ್ಟರ್ ಹಾಕಿಯಾ ಅಥವಾ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಅದಕ್ಕೆ ಬೇಕಾದಂತ ಚಿಕಿತ್ಸೆ ಮಾಡ್ತೇವೆ. ಮತ್ತೆ ಸ್ಪೈನ್, ಬೆನ್ನುಹುರಿಯ ಚಿಕಿತ್ಸೆ, ಬೆನ್ನುಹುರಿಯಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಸಹ ಅದು ಸಹ ಪೆಟ್ಟಾಗಿ ಬೆನ್ನುಹುರಿ ಇದು ಫ್ರ್ಯಾಕ್ಚರ್ ಆದಾಗ ಅದರದ್ದು ಟ್ರೀಟ್ಮೆಂಟ್ ಆಗಲಿ. ಡಿಸ್ಕ್ ಪ್ರೊಲ್ಯಾಪ್ಸ್ ತುಂಬಾ ಕಾಮನ್ ಇತ್ತೀಚೆಗೆ ಎಲ್ಲ ನೋಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಸಂಬಂಧಪಟ್ಟಂಥ ಕಾಯಿಲೆಗಳು ಅದು ಆಗಲಿ. ಮತ್ತೆ ಸ್ಪೋರ್ಟ್ಸ್ ಇಂಜುರಿ, ಮೊಣಕಾಲು, ಯೂಶಲಿ ಶೋಲ್ಡರ್ ಮತ್ತೆ ಭುಜ ಮತ್ತು ಮೊಣಕಾಲಿನಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಆಗ್ತದೆ. ACL ಟೈರ್ಸ್ ಅಥವಾ ಮೆನಿಸ್ಕಸ್ ಟೈರ್ಸ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಅಂಡ್ ಆರ್ಥ್ರೋಸ್ಕೋಪಿಕಲಿ ರಿಪೇರ್ ಮಾಡ್ತೇವೆ. ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೇವೆ, ಕೀ ಹೋಲ್ ಸರ್ಜರಿ ಮಾಡಿ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು, ಹಿಪ್ ಮತ್ತೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗಳು ಮಾಡ್ತೇವೆ ನಾವು. ಆಲ್ಮೋಸ್ಟ್ ಎಲ್ಲ ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಕೇರ್ ನಾವು ಮಾಡ್ತೇವೆ.
0: ಕೊನೆಯಲ್ಲಿ ನಾನು ಕೇಳೋದಾದ್ರೆ, ಈಗ ಎಮರ್ಜೆನ್ಸಿ ಸಮಯದಲ್ಲಿ, ಲೈಕ್ ಈಗ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಬಿದ್ದು ಗಾಯ ಆದಾಗ, ನಾನು ಗಮನಿಸಿದಾಗ ತುಂಬಾ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಏನಾದ್ರೂ ಒಂದು ಬಿದ್ದ ತಕ್ಷಣ ಕಾಲು ಅಥವಾ ಕೈ ಏನಾದ್ರೂ ಬಾತಿಕೊಂಡಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗ್ಬೋದು ಅಥವಾ ನಾಡಿದ್ದು ಹೋಗ್ಬೋದು ಅಂತ ಮುಂದೂಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲುಬುಗೆ ಸ್ವಲ್ಪ ಸಮಸ್ಯೆಗಳು ಆಗುವಂತ ಸಂಭವ ಜಾಸ್ತಿ ಇದೆ ಅಂತ ನಾನು ಗಮನಿಸಿದ್ದೇನೆ. ತಾವು ತಜ್ಞರಾಗಿ ಏನ್ ಸಲಹೆ ಕೊಡ್ತೀರಿ?
2: ಏನು ಅಂತ ಹೇಳಿದ್ರೆ, ಜನರಲಿ ನಾನು ಹೇಳ್ತಾ ಇದ್ದೇನೆ, ಇಂಜುರಿ ನೀವು ಸ್ಪೆಸಿಫಿಕ್ ಕೇಳಿದ ಸ್ಪೆಸಿಫಿಕ್ ಇಂಜುರಿ ಬಗ್ಗೆ ನಾನು ಇದು ಹೇಳ್ತೇನೆ. ಅದಕ್ಕಿಂತ ಮೊದಲು ಏನು ಹೇಳೋದು ಅಂತ ಹೇಳಿದ್ರೆ, ನಾವೀಗ ಇತ್ತೀಚೆಗೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಾಗೆ, ರೋಡ್ಸ್ ಎಲ್ಲ ಕ್ರೌಡೆಡ್ ಆಗ್ತಾ ಹೋದಾಗೆ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ನಾವು ಒಂದೇನಂತ ಹೇಳಿದ್ರೆ, ನೀವು ತುಂಬ ಸಂದರ್ಭದಲ್ಲಿ ನೋಡಿರ್ಬೋದು, ಈಗ ಆಕ್ಸಿಡೆಂಟ್ ಆಗಿ ಯಾರಾದರೂ ಬಿದ್ದಿರ್ತಾರೆ, ಅಲ್ಲಿಗೆ ಫಸ್ಟ್ ಹೋಗೋದು ಹತ್ರ ಯಾರಾದರೂ ಇದ್ದ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಮ್ಮಿಡಿಯೇಟ್ಲಿ ಅವನನ್ನು ಎದ್ದು ಕೂರಿಸಲಿಕ್ಕೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ, ಕೈಯಲ್ಲಿ ಕಾಲಲ್ಲಿ ಹಿಡಿದು ಎಬ್ಬಿಸೋದು ಇದು ಮಾಡ್ತಾರೆ. ಯೂಶ್ವಲಿ ಅದು ಮಾಡದೇ ಇರುವುದು ಒಳ್ಳೆಯದು. ಎಲ್ಲಿ ಇರ್ತದೆ ಅಲ್ಲಿಯೇ ಅದನ್ನು ಸರೌಂಡಿಂಗನ್ನು ಸ್ವಲ್ಪ ಸೆಕ್ಯೂರ್ ಮಾಡಿ, ಹಾಗೆ ಸೇಫಾಗಿ ಆ ಕಡೆಗೆ ಆದಷ್ಟು ಕಡಿಮೆ ಮೂಮೆಂಟ್ಸ್ ಮಾಡಿ ಆ್ಯಂಬುಲೆನ್ಸ್ ಬರೋ ತನಕ ವೇಟ್ ಮಾಡೋದು ಒಳ್ಳೆಯದು. ಇದು ಅವರು ಕಾನ್ಷಿಯಸ್ ಇದ್ರು ಇಲ್ಲದ ಸಂದರ್ಭದಲ್ಲಿ ಎರಡು ಸಂದರ್ಭದಲ್ಲಿಯೂ ಅದೇ ಮಾಡೋದು ಒಳ್ಳೆಯದು. ಒಂದು ವೇಳೆ ಆ್ಯಂಬುಲೆನ್ಸ್ನ ಅಫ್ಕೋರ್ಸ್ ನಮ್ಮಲ್ಲಿ ಹಾಗೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಆ್ಯಂಬುಲೆನ್ಸಸ್ ಹೆಚ್ಚಿನ ಅಂಶ ನಾವು ಆಕ್ಸೆಸಿಬಲ್ ಇರುವುದಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಇರುವ ವೆಹಿಕಲ್ ಹಾಕಿ ಬರ್ತದೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ, ಕೈ ಕಾಲುಗಳಿಂದ ಕತ್ತಿ ಒಂದೇನು ಅಂತ ಹೇಳಿದ್ರೆ, ಕುತ್ತಿಗೆ ಅನ್ನೊಂದು ಕರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡಬೇಕು. ಫಸ್ಟ್ ಕುತ್ತಿಗೆಯನ್ನು ತುಂಬಾ ಸ್ಟಡಿಯಾಗಿ ಹಿಡ್ಕೊಂಡು, ಆದಷ್ಟು ಸ್ಟಡಿಯಾಗಿ ಹಿಡ್ಕೊಂಡು, ಸ್ಲೋಲಿ ತಲೆಯನ್ನು ಕುತ್ತಿಗೆಯನ್ನು ಒಬ್ಬ ಸಪರೇಟ್ ಆಗಿ ಒಬ್ಬ ಹಿಡ್ಕೊಂಡು, ಬಾಕಿದವ್ರ ಎದೆ ಹಿಡ್ಕೊಂಡು ಸ್ಟೆಬಿಲೈಸ್ ಮಾಡಿ ಕರ್ಕೊಂಡು ಬರ್ಬೇಕು, ಇನ್ ಕೇಸ್ ಯಾರಾದರೂ ಕಾನ್ಶಿಯಸ್ ಇಲ್ಲ ಅಂತ ಹೇಳಿದಾರೆ. ಇನ್ನೊಂದು ನೀವು ಹೇಳಿದಾಗೆ, ಈಗ ಪೆಟ್ಟಾದಾಗ ಡಿಲೇಡ್ ಪ್ರೆಸೆಂಟೇಷನ್ ಟು ದ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಬೋನ್ ಎಸ್ಪೆಷಲಿ ಫ್ರಾಕ್ಚರ್ ಆದ ಸಂದರ್ಭದಲ್ಲಿ ಇದು ಯೂಶ್ವಲಿ ಟೈಮ್ ನಮಗೆ ಸೆನ್ಸಿಟಿವ್ ಇರ್ತದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಟೈಮಲ್ಲಿ ಬೋನ್ ತನ್ನಷ್ಟಕ್ಕೆ ಅದು ಹೀಲ್ ಆಗ್ಲಿಕ್ಕೆ ಶುರು ಆಗ್ತದೆ. ಅದು ಯಾವ ಇದ್ದ ರೀತಿಯಲ್ಲಿ ಯಾವ ಮುರಿದ ರೀತಿಯಲ್ಲಿ ಅದು ಹೀಲ್ ಆಗ್ಲಿಕ್ಕೆ ಶುರು ಆಗ್ತದೆ. ವಿದಿನ್ ಅ ವೀಕ್, ಒಂದು ವಾರ, 10 ದಿವಸಗಳಲ್ಲಿ ಅದು ಹಾಗೆ ಮಾಡ್ಲಿಕ್ಕೆ ಶುರು ಆಗ್ತದೆ. ಸೊ ಆ ಸತ್ವ ಲೇಟ್ ಆಗಿ ಬಂದದ್ರಲ್ಲಿ ನಾವು ಅದನ್ನು ಪುನಃ ಇರು ಮೊದಲಿನ ರೀತಿಯಲ್ಲಿ ಜೋಡಿಸ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಯಾವ ರೀತಿಯಲ್ಲಿ ಮುರಿದಿರ್ತದೆ ಅದೇ ರೀತಿಯಲ್ಲಿ ಹೀಲ್ ಆಗ್ಲಿಕ್ಕೆ ಶುರು ಆಗಿರ್ತದೆ. ಅದು ಟೈಮ್ ಸೆನ್ಸಿಟಿವ್ ಆದ್ರಿಂದ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬರೋದು ಒಳ್ಳೇದು. ಇವಾಗ ಈಗಂತೂ ಹಾಸ್ಪಿಟ್ಲಿಗೆ ಬರದೇ ಇರೋದಕ್ಕೆ ಕಾರಣನೇ ಇಲ್ಲ, ಯಾಕಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ಯಾವುದೇ ಮೂಲೆಯಲ್ಲಿ ಸಹ ಇದ್ರು ಸಹ ಅರ್ಧ ಗಂಟೆಗಿಂತ ಜಾಸ್ತಿ ಒಂದು ಒಳ್ಳೆ ಆಸ್ಪತ್ರೆಗೆ ಇರುವಂತ ಜಾಗ ತುಂಬಾ ಕಮ್ಮಿ ಇರ್ತದೆ. ಯಾವುದೇ ಕಾರ್ನರ್ ಆದ್ರೂ ಸಹ ವಿದಿನ್ 30 ಮಿನಿಟ್ಸ್ ಅವರಿಗೆ ಒಂದು
0: ರೀಚ್
2: ಟರ್ಷರಿ ಕೇರ್ ಹಾಸ್ಪಿಟಲ್ ಸಿಗದಿದ್ರು ಸಹ ಒಂದು ಅಟ್ಲೀಸ್ಟ್ ಪ್ರೈಮರಿ ಕೇರ್ ಹಾಸ್ಪಿಟಲ್ ಅಂತೂ ಖಂಡಿತ ಅರ್ಧ ಗಂಟೆ ದೂರದಲ್ಲಿ ಉಂಟು ನಮ್ಮ ಊರಲ್ಲಿ. ಅಟ್ಲೀಸ್ಟ್ ಬೇರೆ ಕಡೆ ಸ್ವಲ್ಪ ಇದೇನು ಇಲ್ಲ, ಬಟ್ ಸೊ ಹಾಗಾಗಿ ಬಂದು ಆಸ್ಪತ್ರೆಗೆ ಬಂದು ನೋಡಿಕೊಂಡು ಅಟ್ಲೀಸ್ಟ್ ಏನಾಗಿದೆ ಅಂತ ನೋಡಿ, ಮತ್ತೆ ಲೇಟರ್ ಅವರು ಇದು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂತ ಡಿಸಿಷನ್ ಅವರದೇ, ಬಟ್ ಅಟ್ಲೀಸ್ಟ್ ಡಯಾಗ್ನೋಸಿಸ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಒಂದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹೇಳಿದಾಗೆ ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಸಣ್ಣ ಪುಟ್ಟ ಗಾಯಗಳು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದನ್ನು ಐಸ್ ಅಪ್ಲೈ ಮಾಡಬೇಕು, ಮತ್ತೆ ಸಾಧ್ಯ ಆದರೆ ಸ್ಪ್ಲಿಂಟ್ ಮಾಡಬೇಕು. ಸ್ಪ್ಲಿಂಟ್ ಅಂತ ಹೇಳಿದ್ರೆ ಅದನ್ನು ಅಲ್ಲಾಡದ ಹಾಗೆ ಒಂದು ಕಾರ್ಡ್ಬೋರ್ಡ್ ಅಥವಾ ಒಂದು ಮರದ
0: ಹಲಗೆ
2: ಏನಾದರೂ ಒಂದು ಇಟ್ಟು ಅದನ್ನು ಸೆಕ್ಯೂರ್ ಮಾಡಿ ಅದು ಅಲ್ಲಾಡದ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಐಸ್, ಯಾವುದೇ ತಂಪಾದ ಇದು ಕೋಲ್ಡ್ ಪ್ಯಾಕ್ಸ್ ಐಸ್ ಇಟ್ಬಿಡ್ಬೇಕು.
0: ಇಷ್ಟು ಹೊತ್ತು ಈ ಮೂಳೆಯ ಆರೋಗ್ಯದ ಕುರಿತಾಗಿ ಅಗತ್ಯವಾದಂತಹ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಒದಗಿಸಿದ್ರೆ ಅದಕ್ಕೆ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
2: ನಮಸ್ಕಾರ. ಥ್ಯಾಂಕ್ ಯು.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಮುಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು, ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ, ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ, ಇದೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬಹುದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ, ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
2: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೇ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಒಂದು ಕವನ ವಾಚನ ಮತ್ತು ಕಥೆಯನ್ನು ಕೇಳಲಿದ್ದೀರಿ. ಇದೀಗ ಧನ್ಯ ನಾಡೋಳಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
5: ನಮಸ್ಕಾರ, ನಾನು ಧನ್ಯ ನಾಡೋಳಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗೊಂಡು

0: ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ, ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ, ಹಸಿರೇ ನೀನು ಉಸಿರಾಗಿ ಸೊಬಗಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣಧಾರೆ, ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವಣದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನುಸಿರಿ ಮುಗಿಲಿನಲ್ಲಿ, ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ, ನೇಸರನು ವಿದಾಯ ಹೇಳಿ ಮರೆಯಾಗಲು, ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ, ಸವಿಯೋಣ ಹಸಿರಿನ ಈಸುಗಳು, ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
1: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

0: ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸೃಷ್ಟಿ ಅವರಿಂದ ಕಥೆಯನ್ನು ಕೇಳೋಣ.
1: ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ಡಿಗ್ರಿ ನಂತರ ಮುಂದೇನು ಅಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಿರುತ್ತೆ. ಆ ಪ್ರಶ್ನೆಗೆ ಒಂದು ಸರಳವಾದ ಉತ್ತರ ನನ್ನ ಈ ಕಥೆಯಲ್ಲಿ. ಸ್ಟಾರ್ಟ್ ಮಾಡೋಣವಾ? ನನ್ಗೆ ಯಾಕೋ ಅನಿಸ್ತಾ ಇಲ್ಲ ನಾನೇ ಜಾಬ್ ಮಾಡಲು ಸರಿಯಾದ ವ್ಯಕ್ತಿ ಅಂತ. ಇಲ್ಲ ಇಲ್ಲ, ಪ್ಯಾಕೇಜ್ ಕೂಡ ಚೆನ್ನಾಗಿದೆ, ಜನ ಕೂಡ ಚೆನ್ನಾಗಿದ್ದಾರೆ, ನಾನು ಫ್ರೆಷರ್ ಆಗಿರೋದ್ರಿಂದ ಎಂಟ್ರಿ ಲೆವೆಲ್ ಜಾಬ್ ತಾನೇ ಸಿಗುತ್ತೆ, ಯಾರೋ ಬಂದು ನನಗೆ ಎಚ್ ಆರ್ ಪೋಸ್ಟ್ ಕೊಡಲ್ಲ ಅಲ್ವಾ. ಅಂದಾಗೆ ನಾನು ಏನೆಲ್ಲ ಇಮ್ಯಾಜಿನ್ ಮಾಡಿದ್ದೆ, ಮುಂಬೈ ಬೆಂಗಳೂರು ಅಂತ ಸಿಟಿಲಿ ಜಾಬ್ ಮಾಡ್ತೀನಿ, ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ತುಂಬ ಆಟಿಟ್ಯೂಡಿಂದ ಬೋಲ್ಡ್ ಆಗಿ ಆಫೀಸಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಎಂಪ್ಲಾಯಿಗೆ ಗುರುತಿಸ್ಕೋತೀನಿ. ಆದರೆ ಈಗ ಅದೇ ಜಾಬು ಅದೇ ಸಮಯ ಮತ್ತೆ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಜಾಬ್ ಒಪ್ಕೊಳ್ಳ ಬೇಡ್ವಾ? ಅಪ್ಪ ಹೇಳ್ತಿದ್ರು ನಿನಗೆ 23 ವಯಸ್ಸಿಗೆ ಜಾಬ್ ಆಫರ್ ಬಂದಿದ್ದೆ ಗ್ರೇಟು. ಜನ ಹೇಳ್ತಾರೆ ಯಾವಾಗ ಒಳ್ಳೆ ದಿನ ಬಾಗಿಲು ತಡ್ತಿರುತ್ತೆ, ನನ್ನಂಥವ್ರು ಬೆಂಗಳೂರು ಮುಂಬೈ ಕನಸು ಕಾಣ್ತಾ ಮಲ್ಕಿರ್ತಾರೆ. ಇದೆಲ್ಲ ಯೋಚನೆ ಮಾಡ್ತಾ ಜೊತೆಗೆ ಎಲ್ಲರ ಕಡೆಯಿಂದ ಫ್ರೀಯಾಗಿ ಸಜೆಷನ್ ಕೇಳುತ್ತಾ ಸಾಕಾಗಿ ಕೊನೆಗೆ ನಾನು ನಿಜವಾದ ಸೊಲ್ಯೂಷನ್ ಇರೋ ಜಾಗ ಹೊರಟೆ. ಅದುವೇ ನಮ್ಮ ಅಜ್ಜಿಯವರು. ಮನೇಲಿ ಹೇಳಿ ಬೆಳಗ್ಗೆ ಬಸ್ ಹತ್ತಿ ಸಂಜೆ ನಾನು ನಮ್ಮ ಅಜ್ಜಿ ಊರಿಗೆ ತಲುಪ್ತೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಅಜ್ಜಿ ಅಂದ ತಕ್ಷಣ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕಣ್ಣಿಗೆ ಕನ್ನಡಕ ಹಾಕೊಂಡು ಬಗ್ಗಿ ನಡೆಯುವ ವಯಸ್ಸಾದ ಹಣ್ಣು ಮುದುಕಿ ಅಂತ. ಹಾಗೆಲ್ಲ ಕಲ್ಪನೆ ಮಾಡ್ಕೋಬೇಡಿ. ಅವಳು ವಯಸ್ಸಲ್ಲಿ ನನಗೆ ಅಜ್ಜಿ ಇರ್ಬೋದು, ಆದರೆ ಈಗಲೂ ಅವಳ ಸೌಂದರ್ಯ ಯಾವ ಹದಿಹರೆಯದ ಹುಡುಗಿಗೂ ಕಡಿಮೆ ಇಲ್ಲ. ಅವಳು ಹಳೆ ಕಾಲದವಳಾದರೂ ಅವಳ ಯೋಚನೆಗಳು ಯಾವತ್ತೂ ನನಗೆ ಕಿರಿಕಿರಿ ಮಾಡಿರಲಿಲ್ಲ. ನಾನು ಊರಿಗೆ ಬಂದಿದ್ದನ್ನು ನೋಡಿ ಅವಳ ಮುಖದಲ್ಲಿ ಅಳು ನಗು ಎರಡೂ ಒಟ್ಟಿಗೆ ತೀರ್ತಿದ್ವು. ನನ್ನ ಮುಖ ನೋಡಿದ ತಕ್ಷಣ ಹೇಳಿದ್ಲು ಏನಾಯಿತು ಅಂತ ಕೇಳಿದ್ಲು. ಅಜ್ಜಿ ಮನೆ ಅಂದರೆ ಮೊದಲು ನೆನಪಾಗದೆ ಅವಳ ಕೈ ರುಚಿ. ಮತ್ತೇನು ತಡ, ರಾತ್ರಿ ನನ್ನಿಷ್ಟವಾದ ಅಡುಗೆ ಮಾಡಿದ್ರು. ಪ್ರತಿ ಸಲದ ಹಾಗೆ ಇವತ್ತು ಅಂಗಳದಲ್ಲಿ ಮಂಚ ಹಾಕಿದ್ವಿ, ಅದ್ರ ಮೇಲೆ ನಮ್ಮಜ್ಜಿ, ಅವ್ರ ಮಡ್ಲಲ್ಲಿ ನಾನು. ಹೇಳು ಏನಾಯ್ತು, ಇದ್ದಕ್ಕಿದ್ದಂತೆ ಊರಿಗೆ ಬಂದಿದ್ದು, ಏನು ಎಲ್ಲ ಚೆನ್ನಾಗಿದೆ ತಾನೆ? ಅಜ್ಜಿ ಎಲ್ಲ ಚೆನ್ನಾಗಿದೆ, ಆದರೆ ಒಂದು ಸಮಸ್ಯೆ ಗೊತ್ತಾಗ್ತಿಲ್ಲ, ಬಂದಿರೋ ಈ ಜಾಬ್ ಆಫರ್ ತಗೊಳ್ಳ ಅಥವಾ ಬೇಡ ಅಂತ. ಒಳಗಡೆ ಒಂಥರ ಅದೇನೋ ಭಯ ಕಾಡ್ತಾ ಇದೆ. ನನಗನ್ಸುತ್ತೆ ನಾನು ಈ ಜಾಬ್ಗೋಸ್ಕರ ಬೆಸ್ಟ್ ಅಲ್ಲ ಅಂತ. ಯಾರಿಗೆ ಗೊತ್ತು, ಜಗತ್ತಿನಲ್ಲಿ ಬೇರೆ ಜಾಬ್ ನನಗೋಸ್ಕರ ಕಾಯ್ತಿರ್ಬೋದಲ್ವಾ? ಈಗ ನಾನು ಈ ಜಾಬ್ ಮಾಡಿದ್ರೆ ನಾಳೆ ಆ ಬೆಸ್ಟ್ ಜಾಬ್ ನಾನು ಕಳ್ಕೊಬೋದಲ್ವಾ? ಅದಷ್ಟನ್ನು ಕೇಳಿಕೊಂಡಿರೋ ನನಗೆ ನನ್ನ ಮೇಲೆ ಬೇಜಾರಾಗ್ಬೋದಲ್ವಾ? ಈ ಥರ ತಲೆ ಬುಡ ಇಲ್ದಿರೋ ಕ್ವಶನ್ಸು ನಮ್ಮ ಅಜ್ಜಿ ಕೇಳಿದಾಗ ಅವ್ರ ಮುಖದಲ್ಲಿ ನೋಡಿದಾಗ ನನಗನ್ನಿಸ್ತು ಅವ್ರಿಗೆ ಮೇ ಬಿ ಅರ್ಥ ಆಗಿಲ್ಲ ಅಂತ. ಆದರೆ ಅದು ನನ್ನ ತಪ್ಪು ಕಲ್ಪನೆ. ಅಜ್ಜಿ ಹೇಳ್ತಿದ್ರು, ಪುಟ್ಟ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಆಯ್ತಾ? ಅಜ್ಜಿ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಕ್ಕೆ ಬಂದಿದ್ದೀನಿ, ನಿಮ್ಮ ಕಾಲದ ಕತೆ ಕೇಳೋಕ್ಕಲ್ಲ. ನಿಮ್ಮ ಕಾಲದ ಕತೆ ಅಂತೂ ಹೇಳಲೇಬೇಡಿ, ಆವಾಗಂತೂ ಶಾಲೆ ಮುಗಿದ ತಕ್ಷಣ ಮದುವೆ, ನಿಮ್ಮ ಪ್ರಕಾರ ಪ್ರಮೋಷನ್ ಅಂದರೆ ಮಕ್ಕಳು. ಹೌದು ಪುಟ್ಟ, ನಂಗೆ ಗೊತ್ತು ನಮ್ಮ ಕಾಲದ ಕತೆ ನಿಂಗೆ ತುಂಬ ಸಲ ಕೇಳಿದ್ಯಾ, ಆದರೆ ನಾನಿವತ್ತು ನಿನ್ನ ತಲೆಯಲ್ಲಿರೋ ಸಮಸ್ಯೆಗೆ ಪರಿಹಾರ ಹೇಳಕ್ಕೆ ಅದೇ ರೀತಿಯಲ್ಲಿ ಒಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಸರಿ ಅಜ್ಜಿ. ನಾನು ಒಬ್ಬ ದೊಡ್ಡ ಶ್ರೀಮಂತ ಮನೆಯ ಎಲ್ಲಕ್ಕಿಂತ ಚಿಕ್ಕ ಮಗಳು, ಅಂದರೆ ಚಿಕ್ಕವಳನ್ನೋ ಮುದ್ದಿನಿಂದ ನಾನು ತುಂಬ ತುಂಡಿ ಆಗಿದ್ದೆ. ನನ್ನ ಮನೆಯಲ್ಲಿ ತುಂಬ ಆಳು ಕಾಳು ಇರ್ತಿದ್ರು, ಯಾವತ್ತೂ ಎದ್ದು ನನಗೋಸ್ಕರ ಒಂದು ಲೋಟ ನೀರು ತಗೊಳ್ಳೋ ಪರಿಸ್ಥಿತಿನೂ ನನಗೆ ಬಂದಿರಲಿಲ್ಲ. ಇಷ್ಟೊಂದು ಆಕಾಶದಲ್ಲಿ ಹಾರಾಡೋ ನನಗೆ ನಮ್ಮ ತಂದೆ 16 ವಯಸ್ಸಲ್ಲಿ ನಿಮ್ಮ ತಾತನ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆಗಿ ನಿಮ್ಮ ತಾತನ ಮನೆ ಸೇರಿದೆ. ನಿಮ್ಮ ತಾತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು, ಆದರೆ ಅವ್ರು ಬೆಳಗ್ಗೆ ಸೈಕಲ್ ತೊಗೊಂಡು ಹೋಗ್ತಿದ್ರು. ಅವ್ರ ಕೆಲಸಕ್ಕೆ ಹೋದರೆ ನಾನು ಅವ್ರ ಮನೇಲಿ ಎಲ್ಲಕ್ಕಿಂತ ದೊಡ್ಡ ಸೊಸೆ ಆಗಿದ್ದೆ. ದೊಡ್ಡ ಸೊಸೆ ಅನ್ನೋ ಪಟ್ಟ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ. ಅದು ಮನೆಯವರಲ್ಲಿರೋರನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಹೊಲದಲ್ಲಿರೋ ಹಸು ಕರನೂ ನಾನೇ ನೋಡ್ಕೋತಿದ್ದೆ. ನಾನು ಹೋಗ್ತಾ ಹೋಗ್ತಾ ಇದಕ್ಕೆಲ್ಲ ಹೊಂದ್ಕೊಂಡೆ. ಯೋಚನೆ ಮಾಡು, ಒಂದ್ ಲೋಟ ನೀರು ಎತ್ತೊಗೊಳ್ದೇ ಇರೋಳು ಗಂಡನ ಮನೆಯಲ್ಲಿ ದೂರದ ಮೈಲಿಂದ ಬಾವಿಯಿಂದ ಬಿಂದಿಗೆಯಲ್ಲಿ ನೀರು ಹೊತ್ಕೊಂಡು ತರ್ತಿದ್ದೆ. ಅನಿಸ್ತಿತ್ತು ಕತ್ಲೆ ಕಳೆದು ಬೆಳಕಾಗೋಷ್ಟರಲ್ಲಿ ನನ್ನ ಜೀವನನೇ ಬದಲಾಗೋಯ್ತು. ಅವತ್ತು ಯಾರೂ ನಂಗೆ ಕೇಳಿರಲಿಲ್ಲ ನೀನೇನು ಬಯಸ್ತಿ ಅಂತ. ನಾನು ಕೂಡ ನನ್ನ ಜೀವನದಲ್ಲಿ ತುಂಬ ಪಾತ್ರಗಳನ್ನ ನಿಭಾಯಿಸಿದ್ದೀನಿ. ಒಂದ್ಸಲ ಹೆಂಡತಿಯಾಗಿ, ಇನ್ನೊಂದ್ಸಲ ಸೊಸೆಯಾಗಿ, ಕೆಲವೊಂದ್ಸಲ ಅತ್ತಿಗೆ ಆಗಿ, ಮತ್ತೊಂದ್ಸಲ ತಾಯಿಯಾಗಿ, ಈಗ ನಿಮ್ಮೆಲ್ಲರ ಅಜ್ಜಿಯಾಗಿ. ನನ್ನ ಅಜ್ಜಿ ಅವಳ ಕಾಲದ ಈ ಕತೆನ ನನ್ನ ಹತ್ರ ತುಂಬ ಸಲ ಹಂಚ್ಕೊಂಡಿದ್ಲು. ಈ ಕತೆ ನನಗೆ ಹೊಸದಲ್ಲ, ಆದರೆ ಕೆಲವೊಂದ್ಸಲ ಅವಳ ಈ ಕತೆನ ಗರ್ವದಿಂದ ಹೇಳ್ತಿದ್ಲು, ಕೆಲವೊಂದ್ಸಲ ಸಿಟ್ಟಿಂದ, ಕೆಲವೊಂದ್ಸಲ ಖುಷಿಯಿಂದ, ಆದರೆ ಕೆಲವೊಂದ್ಸಲ ದುಃಖದಿಂದ. ಇವತ್ತು ಅವಳ ಈ ಕತೆ ಹೇಳ್ತಿರೋ ರೀತಿ ಹೇಗೆ ಅಂತ ಗೊತ್ತಾಗಲಿಲ್ಲ, ಆದರೆ ಇಲ್ಲಿ ತನಕ ಕೇಳಿರೋ ಎಲ್ಲ ಕತೆಗಿಂತ ವಿಭಿನ್ನವಾಗಿತ್ತು. ನಾನು ನಮ್ಮ ಅಜ್ಜಿ ಕೇಳಿದೆ, ಅಜ್ಜಿ ನಿನ್ನಿದನ್ನೆಲ್ಲ ಒಬ್ಳೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೆ? ಪುಟ್ಟ ಕೆಲವೊಂದ್ಸಲ ಕೆಲವೊಂದು ಪಾತ್ರಗಳನ್ನು ನಾವು ಆರಿಸ್ತೀವಿ, ಆದರೆ ಕೆಲವೊಂದ್ಸಲ ಪಾತ್ರಗಳೇ ನಮ್ಮನ್ನು ಆರಿಸ್ತವೆ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಹಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿಯಿಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ, ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಂದಿರ್ಲ ಐಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳ್ಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಹೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು,
2: ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
3: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇವತ್ತು ಊಟಕ್ಕೇನ್ ಮಾಡಿದೀಯಾ?
6: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
5: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
6: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
5: ಓ,
7: 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿ ಆಗತ್ತೆ. ನೆನಪಿರಲಿ, 1 ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
8: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
9: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ. ಅಲ್ವಾ ಸಿಸ್ಟರ್?
10: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
9: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
10: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
8: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
10: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
9: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
10: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
8: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
11: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಕ್ಲಿಕ್ ಏನೊಂದಿಲ್ಲರು ರೇಡಿಯೋ ನಿನಾದ 90.4 FM.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಮಾತೆರೆಗ್ಲಾ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.4.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನಾವು ತುಂಬಾ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದ್ರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬಾ ಸ್ಟ್ರೆಸ್ ಆಗ್ತೀವಿ ಮತ್ತೆ ಇರಿಟೇಟ್ ಆಗ್ತೀವಿ. ನಾವು ಯಾವ್ದಾದ್ರು ಪೋಸ್ಟ್ ಹಾಕಿದ್ರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರಬಹುದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರಬಹುದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬಾ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ನಾವು ತುಂಬಾ ಫೋನ್ ಯೂಸ್ ಮಾಡ್ತಿದೀವಿ ಅಂತ ಅದರಿಂದ ನಾವು ದೂರ ಆಗ್ಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳ್ಬೇಕಂದ್ರೆ ಫೋನ್ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಾವು ಫೋನ್ ಕಂಟ್ರೋಲ್ ಅಲ್ಲಿ ಇರ್ಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನ ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದ್ರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ ಅಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೇದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನದ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ ಸಾಕ್ಷಿತ ಅವರೇ?
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ, ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆನೂ ಕಾಣಿಸ್ತಾರೆ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಗ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ಒಳ್ಳೆ ಸಂಗತಿಗಳನ್ನ ನಾವು ಮರ್ತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಶಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದ ತೆರನಾದ ಅಡಿಕ್ಷನ್ ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ, ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ರತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಮಗೆ ಪ್ರಶ್ನೆ.
6: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿದರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರಬಹುದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನ ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನ ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗೋ ಅಥವಾ ಸಂವಹನ ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ಅವರು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ

0: ಹಂಚ್ಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ, ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ, ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನ ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನ ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬಹುದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನ ನಮಗೆ ನೀಡುತ್ತಾ?
1: ಖಂಡಿತವಾಗಿಯೂ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಳ್ಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ, ಮರ್ತು ಬಿಡ್ತೀವಿ. ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
2: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಅಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
5: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
6: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
5: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
6: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
5: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
6: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
5: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
7: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
8: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
9: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
10: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.